ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಶುಕ್ರವಾರ, ರಾಷ್ಟೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಜ್ಯೇಷ್ಠ ಮಾಸದ 15ನೆಯ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 5ನೇ ತಾರೀಕು. ಈಗ ಸಮಯ 5:59.02. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
3: ಈಗ ಚನ್ನಪ್ಪ ಅಂಗಡಿ ಅವರಿಂದ ಚಿಂತನ.
4: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡಮರ, ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ, ಅಕ್ರಮ, ಶೋಷಣೆ, ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ದಶಕಗಳಲ್ಲಿ ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ, ಸಂವಾದ, ಮೆರವಣಿಗೆ, ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ, ಫಲಿತಾಂಶ, ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ, ಹಣ್ಣು ಬೀಜ, ಅವುಗಳನ್ನು ಬೆಳೆಸುವ ರೀತಿ, ಔಷಧಿ ಗುಣ, ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆಯೆಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500,000 ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ

0: ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
2: ವಿಶ್ವ ಪರಿಸರ ದಿನದ ಶುಭಾಶಯಗಳು.
3: ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ವೃತ್ತ ಧಾರವಾಡ, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ.
4: ನಮಸ್ಕಾರ ರೈತ ಬಾಂಧವರೇ. ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿ ಇವರು 2026 ಜೂನ್ ತಿಂಗಳ ಮೊದಲನೇ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ನೈಋತ್ಯ ಮುಂಗಾರು ಚಲನೆಯ ಸಕ್ರಿಯ ಹಂತದ ಕಾರಣ ಜೂನ್ 2026 ಮೊದಲನೆಯ ಪಾಕ್ಷಿಕದಲ್ಲಿ ಮಳೆಯ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಇದಲ್ಲದೆ ಭಾರತದ ಹಾಗೂ ಪೆಸಿಫಿಕ್ ಸಾಗರದಲ್ಲಿ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ 2026 ಜೂನ್ ತಿಂಗಳ ಮೊದಲನೇ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಪ್ರದೇಶಗಳಲ್ಲಿ ಚದುರಿದಂತೆ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ಗರಿಷ್ಠ ತಾಪಮಾನದ ಪ್ರಮಾಣವು 34.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 36.0 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ತಾಪಮಾನವು 22.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 24.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 85%-90% ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 50%-60%ವರೆಗೆ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 12-15 ಕಿಲೋಮೀಟರ್ವರೆಗೆ ಇರುವ ಮುನ್ಸೂಚನೆ ಇದ್ದು, ಈ ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಿಂದ ಬೀಸಲಿದೆ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆಯಾಗಿದ್ದು ಬಿತ್ತನೆಗೆ ಭೂಮಿ ತಯಾರಿಸಿಕೊಳ್ಳಲು ನೆರವಾಗಿದೆ. ಆದರೆ ಮಳೆಯಾಶ್ರಿತ ಬೇಸಾಯದಲ್ಲಿ ಹದವಾದ ಮಳೆಯನ್ನು ನೋಡಿಕೊಂಡು ಬಿತ್ತನೆಯನ್ನು ಮಾಡುವುದು ಸೂಕ್ತ. ನೀರಿನ ಸೌಲಭ್ಯವಿದ್ದ ಕಡೆಗಳಲ್ಲಿ ಹೆಸರು, ಉದ್ದು, ಸೋಯಾ, ಅವರೆ, ಶೇಂಗಾ ಮತ್ತು ಹತ್ತಿ ಬಿತ್ತನೆಯನ್ನು ಕೈಗೊಳ್ಳಬಹುದು. ಸ್ಥಳೀಯ ಬೀಜಗಳಿದ್ದಲ್ಲಿ ಬಿತ್ತನೆಗೆ ಪೂರ್ವ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು ಮತ್ತು ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಬೇಕು ಹಾಗೂ ರಶೀದಿಗಳನ್ನು ಕಾಯ್ದಿರಿಸಿಕೊಳ್ಳಬೇಕು. ರೈತ ಬಾಂಧವರು ಕೃಷಿ ಹೊಂಡಗಳಲ್ಲಿರುವ ಕಂಟಿ ಕಸವನ್ನು ತೆಗೆದು ಮಳೆಯ ನೀರು ಹೆಚ್ಚಿಗೆ ಸಂಗ್ರಹವಾಗುವಂತೆ ನೋಡಿಕೊಳ್ಳಬೇಕು. ಇಳುಕಲಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದರಿಂದ ಮಳೆಯ ನೀರು ಆಳವಾಗಿ ಇಳಿದು ಮಣ್ಣಿನ ತೇವಾಂಶ ಹೆಚ್ಚುತ್ತದೆ. ತೋಟಗಾರಿಕೆ ಇಲ್ಲವೇ ಹಣ್ಣಿನ ಬೆಳೆಗಳಿಗೆ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಜೈವಿಕ ಗೊಬ್ಬರಗಳ ಬಳಕೆ. ತಿಪ್ಪೆ ಗೊಬ್ಬರ ಹಾಕಿದ ಹೊಲಗಳಲ್ಲಿ ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ಅಲಸಂದಿ, ತೊಗರಿ ಅಲ್ಲದೆ ಎಣ್ಣೆಕಾಳು ಬೆಳೆಯಾದ ಸೋಯಾ, ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವರೂಪದ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಏನಪ್ಪ ಅಂದರೆ, ಟ್ರೈಕೋಡರ್ಮಾ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡುತ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರಿ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮಾ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮಾ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
5: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ.
6: ಮನಸೂರೋ ಸ್ವರಯಾತ್ರೆ
5: ಸಂಗೀತ ಸರಣಿ ದೇಶಿಕೋತ್ತಮ

0: ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಮನ್ಸೂರ ಸ್ವರಯಾತ್ರೆ,
1: ಮನಸೂರೋ ಸ್ವರಯಾತ್ರೆ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಂದ ವಚನಗಳನ್ನ ಹಾಡಿಸಲೇಬೇಕು ಅನ್ನೋ ಹಂಬಲ ಉತ್ಕರ್ಷದ ಮಟ್ಟವನ್ನ ತಲುಪಿದ್ದು, ಕೊಪ್ಪದೊಳಗ ಮಾಲ್ಕೌಸ್ ರಾಗವನ್ನ ಸಾದರಪಡಿಸಿ ಗಂಧರ್ವ ಲೋಕವನ್ನೇ ಸೃಷ್ಟಿ ಮಾಡಿದ ಪಂಡಿತ್ ಮನ್ಸೂರರು ಧಾರವಾಡದ ಅತ್ತಿಕೊಳ್ಳದೊಳಗ ವಾಯುವಿಹಾರದ ಸಂದರ್ಭದೊಳಗ ಅನಕ್ರೂ ಅವರು ವಚನ ಗಾಯನವನ್ನ ತಾವೇ ಹಾಡಿದ್ದು, ಅದ ಸಂದರ್ಭದೊಳಗ ಪಂಡಿತ್ ಮನ್ಸೂರರಿಂದ ಹರಿದು ಬಂದ ರಾಗಬದ್ಧ ವಚನ, ಇದರ ಜೊತೆಗೆ ವಚನ ಗಾಯನದ ಆಳಕ್ಕೆ ಇಳಿದಿದ್ದು, ಅವುಗಳ ಬಗ್ಗೆ ಗಹನ ಚಿಂತನೆ ಚರ್ಚೆ ಮಾಡಿದ್ದು, ಪಂಡಿತ್ ಮನ್ಸೂರರು ವಚನ ಪ್ರಸ್ತುತಿಗೆ ಒಂದು ಆಯಾಮ ನೀಡಿದ್ದು, ಈ ಎಲ್ಲಾ ವಿಷಯಗಳನ್ನ ಕಳೆದ ಸಂಚಿಕೆಯೊಳಗ ಕೇಳಿವೆ.

0: ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಸಾಧನೆಯನ್ನ ಪರಿಗಣಿಸಿ 1988 ಕೋಲ್ಕತ್ತಾ ವಿಶ್ವಭಾರತಿ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತು. ಅವರನ್ನ ದೇಶಿಕೋತ್ತಮ ಅನ್ನೋ ಬಿರುದಿನಿಂದ ಗೌರವಿಸಿತು. ವಚನ ಗಾಯನಕ್ಕ ಒಂದು ಪಥವನ್ನ ಕಂಡುಕೊಂಡ ನಂತರ ಪಂಡಿತ್ ಮನ್ಸೂರರು ಅನೇಕ ಶರಣ ಶರಣೆಯರ ವಚನಗಳನ್ನ ಸಾದರಪಡಿಸಿದ್ರು. ಅದರೊಳಗ ಇವತ್ತಿಗೂ ಎಲ್ಲರ ಮನದೊಳಗ ಅಚ್ಚಳಿಯದಂಗ ಉಳಿದದ್ದು ಮಾತೆ ಅಕ್ಕ ಮಹಾದೇವಿಯವರ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅನ್ನೋ ವಚನ. ಮುಂದ ಪಂಡಿತ್ ಮನ್ಸೂರರ ಎಲ್ಲಾ ಮೆಹಫಿಲ್ಗಳೊಳಗೂ ಈ ವಚನದ ಫರ್ಮಾಯಿಷ್. ಪಂಡಿತ್ ಮನ್ಸೂರರು ಈ ವಚನವನ್ನ ಹಾಡ್ಕೋತ ಹಾಡ್ಕೋತ ಮೈ ಮರೀತಿದ್ರು. ಒಮ್ಮೆ ನವದೆಹಲಿಯ ಆಕಾಶವಾಣಿ ಸ್ಟುಡಿಯೋದೊಳಗ ಪಂಡಿತ್ ಮನ್ಸೂರರ 1.5 ತಾಸಿನ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಅದು ರೆಕಾರ್ಡಿಂಗ್ ಮತ್ತ ನೇರ ಪ್ರಸಾರ ಎರಡೂ ಒಟ್ಟಿಗೆ ನಡೆದಿತ್ತು. ಅವಾಗಲೇ ಹಾಡುವಂತಹ ರಾಗಗಳ ಘೋಷಣೆನೂ ಆಗಿತ್ತು. ಲಕ್ಷಾಂತರ ರಸಿಕರು ನೇರ ಪ್ರಸಾರದ ಗುಂಗಿನೊಳಗ ತಮ್ಮ ಹೆಗಲ್ ಮ್ಯಾಲೆ ರೇಡಿಯೋ ಇಟ್ಕೊಂಡು ಕೇಳಲಿಕ್ಕತ್ತಿದ್ರು. ಈ ಕಡೆ ಪಂಡಿತ್ ಮನ್ಸೂರರು ತಮ್ಮ ರಾಗಗಳನ್ನ ಮುಗಿಸ್ತಾನೆ ಏಕಾಏಕಿಯಾಗಿ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಹಾಡೇ ಬಿಟ್ರು. ಆಕಾಶವಾಣಿಯ ಅಧಿಕಾರಿಗಳಿಗೆ ಆಶ್ಚರ್ಯವೋ ಆಶ್ಚರ್ಯ. ಆದ್ರ ಆ ಕಡೆ ಅಕ್ಕನ ವಚನ ಕೇಳಿದ ಆಕಾಶವಾಣಿ ಧಾರವಾಡದ ಶ್ರೋತೃಗಳ ನರ ನಾಡಿಗಳೊಳಗ ಮಿಂಚಿನ ಸಂಚಲನ. ಮುಂದ ಅಧಿಕಾರಿಗಳು ಘೋಷಿಸದ ವಚನವನ್ನ ಯಾಕೆ ಹಾಡಿದ್ರಿ ಅಂತ ಕೇಳಿದಾಗ ಅದಕ್ಕ ಬಹಳ ಮುಗ್ಧವಾಗಿ ನಮ್ಮ ಧಾರವಾಡ ಭಾಷಾ ಸೊಗಡಿನೊಳಗ ಮನ್ಸೂರರು ಹಿಂಗ್ ಹೇಳಿದ್ರು.
1: ಹಾಡಬೇಕು ಅಂತ ಅನಿಸ್ತು, ಬಹಳ ವಿಚಾರ ಮಾಡ್ಲಿಲ್ಲ, ಹಾಡೇ ಬಿಟ್ಟೆ.
0: ಅತಿ ಸಹಜ ಉತ್ತರ. ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ ಈ ಒಂದ ಸಾಲನ್ನ 18 ಸಲ ವೈವಿಧ್ಯಮಯ ಸ್ವರ ವಿನ್ಯಾಸದೊಂದಿಗೆ ಹಾಡಿದ್ದು ಮನ್ಸೂರರ ಮನಸೂರೆಗೊಳ್ಳೋ ಸಂಗೀತ.

0: 1991ರೊಳಗ ಹಫೀಸ್ ಅಲಿ ಖಾನ್ ಪ್ರಶಸ್ತಿಗೆ ಪಾತ್ರರಾದ ಪಂಡಿತ್ ಮನ್ಸೂರರಿಗೆ 1992ರೊಳಗ ಭಾರತ ಸರ್ಕಾರ ಪ್ರತಿಷ್ಠಿತ ಪದ್ಮವಿಭೂಷಣ ಪ್ರದಾನ ಮಾಡಿತು. ಆ ಸಂದರ್ಭದೊಳಗ ಪಂಡಿತ್ ಮನ್ಸೂರರು ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದಕ್ಕೆ ಜ್ಯೋತಿ ಅನ್ನೋ ಹಂಗ ಪುಪ್ಪುಸದ ಅರ್ಬುದ ರೋಗನೂ ಕಾಣಿಸಿಕೊಂಡಿತು. ಈ ಸಂದರ್ಭದೊಳಗ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯೊಳಗ ಡಾಕ್ಟರ್ ತಳವಲ್ಕರ್ ಅವರು ಚಿಕಿತ್ಸೆ ಕೊಟ್ಟು,
1: ಪಂಡಿತ್ ಜಿ ನೀವೀಗ ಆರಾಮಾಗಿರಿ, ಇನ್ನ ನಿಶ್ಚಿಂತೆಯಿಂದ ಮನೆಗೆ ಹೋಗಬಹುದು. ನಾವೆಲ್ಲಾ ಚಿಕಿತ್ಸೆ ಕೊಟ್ಟಿವಿ, ಔಷಧೋಪಚಾರನೂ ಮಾಡಿವಿ, ಇನ್ನೇನು ಕಾಳಜಿ ಮಾಡಬೇಡ್ರಿ, ಆರಾಮಿರ್ರಿ
0: ಅಂತ ಹೇಳಿದ್ರು. ಇದನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಪಂಡಿತ್ ಮನ್ಸೂರರು ಹಿಡಿದ ಮಾರ್ಗ ಅಂದ್ರ ಸಂಗೀತ. ತಂಬೂರಿಯನ್ನ ಆಸ್ಪತ್ರೆಯ ವಾರ್ಡಿಗೆ ತರಿಸಿಕೊಂಡು ಅದನ್ನ ಶ್ರುತಿ ಮಾಡಿ ಷಡ್ಜ್ ಹಚ್ಚಿ ಹಾಡಿದ್ರು ಮನ್ಸೂರರು. ಇನ್ನೂ ಸ್ವಲ್ಪ ಅರೆ ಪ್ರಜ್ಞಾವಸ್ಥೆಯೊಳಗ ಇದ್ರು ಮಗ ರಾಜಶೇಖರ ಅವರಿಂದ ಹಾಡಿಸಿ ಸೂಕ್ತ ಸಲಹೆಗಳನ್ನ ನೀಡಿದಂತಹ ಸಂಗೀತ ಭಕ್ತ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು. ಇದನ್ನ ಕಂಡ ವೈದ್ಯ ಡಾಕ್ಟರ್ ತಳವಲ್ಕರ್ ಅವರು,
1: ಈ ಮಹಾನುಭಾವನ ರಕ್ತದೊಳಗ ಸಂಗೀತ ಇರೋದು ಅಕ್ಷರಶಃ ನಿಜ. ಅವರಿಗೆ ಸಂಗೀತಕ್ಕಾಗೇ ಬದುಕಬೇಕು ಅಂಬೋ ಛಲ ಇರದೇ ಇದ್ದಿದ್ರೆ ನಾವು ಡಾಕ್ಟರ್ ಏನ್ ಮಾಡಿದ್ರು ಅವ್ರು ಗುಣ ಆಗ್ತಿರ್ಲಿಲ್ಲ. ನಮ್ಮ ಉಪಚಾರ

0: ಸಂಗೀತಕ್ಕಿಂತ ಅವರ ಸಂಗೀತ ಸಾಧನ ದೊಡ್ಡ ಔಷಧಿಯಾಗಿ ಕೆಲಸ ಮಾಡಿದ ಅಂತ ನನಗನ್ನಿಸ್ತದೆ
1: ಅಂತ ಉದ್ಗರಿಸಿದ್ರು. ಅದಕ್ಕುತ್ತರವಾಗಿ ಪಂಡಿತ್ ಮನ್ಸೂರರು,
2: ನೋಡ್ರಿ ಡಾಕ್ಟರ್, ಶಾಸ್ತ್ರೀಯ ಸಂಗೀತ ಒಂದು ಉಚ್ಚ ಮಟ್ಟದ ಕಲೆ. ಅದನ್ನು ಗ್ರಹಿಸುವಂಗ ರಸಿಕ ವರ್ಗದ ರುಚಿಯನ್ನು ಸಂಸ್ಕರಿಸುವುದು ಕೂಡ ಕಲಾವಿದನ ಜವಾಬ್ದಾರಿ. ಇಲ್ಲಿ ರಸಿಕರನ್ನ ಮೆಚ್ಚಿಸುವುದಷ್ಟೇ ಅಲ್ಲ, ಅವರ ಮನಸ್ಸಿನೊಳಗ ಅಚ್ಚಳಿಯದಂಗೆ ಉಳಿಬೇಕು, ಪ್ರಭಾವಿತಗೊಳಿಸಬೇಕು. ಲೋಕಪ್ರಿಯತೆಗಾಗಿ, ಜನರಿಗೆ ಚಲೋ ಅನಿಸ್ಲಿ ಅಂತ ಹೇಳಿ ಏನೇನಾರ ಹಾಡಿ ಕಲೆಯ ಗುಣಮಟ್ಟವನ್ನ ಬಲಿ ಕೊಡಬಾರದು. ಹಂಗ ಇನ್ನೊಬ್ಬರ ಕೈಯೊಳಗ ತಮ್ಮ ಕಲೆಗೆ ಬೆಲೆ ಕಟ್ಟುವಂತ ಕೆಲಸನೂ ಕೊಡಬಾರದು. ಹಾಡಿ ಹಣ ಗಳಿಸಿ ಬದುಕಬೇಕು, ಆದ್ರ ಹಣ ಗಳಿಸೋದಕ್ಕಂತನ ಹೇಳಿ ಹಾಡುವುದ್ರಾಗ ಯಾವ ಅರ್ಥನೂ ಇಲ್ಲ. ಇನ್ನ ನಮ್ಮ ಯುವ ಸಂಗೀತಗಾರರು ಹೆಚ್ಚೆಚ್ಚು ಕಲಿಬೇಕು. ಹೆಸರಾತು, ದುಡ್ಡು ಬಂತು ಅಂತಂದು ಹೇಳಿ ಅಸಡ್ಡೆ ಮಾಡಬಾರದು. ಗುರುಗಳಿಗೆ ಒಳ್ಳೆ ಶಿಷ್ಯ ಆಗಬೇಕು, ದುರಭಿಮಾನವನ್ನ ಬಿಡಬೇಕು. ಅಂದ್ರ ಸಂಗೀತ ಉಳಿಸಿದಂತ ಶ್ರೇಯಸ್ಸು ಅವ್ರಿಗೆ ಬಂದಿತ್ತು
1: ಅಂತ ಹೇಳಿದ್ರು. ಮುಂದ ಸ್ವಲ್ಪ ದಿನಗಳ ನಂತರ ಕಿದ್ವಾಯಿ ಆಸ್ಪತ್ರೆಯ ಸಹಾಯಾರ್ಥ ನಿಧಿಗಾಗಿ ಅಮೋಘವಾಗಿ ಹಾಡಿದ್ರು ಪಂಡಿತ್ ಮನ್ಸೂರರು. ಅದು 1992 ಸೆಪ್ಟೆಂಬರ್ 12. ಅರ್ಧ ಶತಮಾನಕ್ಕೂ ಹೆಚ್ಚಿನ ಕಾಲ ತಮ್ಮ ವಿದ್ವತ್ಪೂರ್ಣ ಸಂಗೀತ ಸುಧೆಯನ್ನ ಹರಿಸಿ ಲಕ್ಷಾಂತರ ಕಲಾಭಿಮಾನಿಗಳ ಹೃನ್ಮನಗಳನ್ನ ರಸಲೋಕದ ಯಾತ್ರೆಗೆ ಕರೆದೊಯ್ದ ಸಂಗೀತ ಲೋಕದ ಕೊಂಡಿಯೊಂದು ಕಳಚಿ ಬಿದ್ದಿತ್ತು. ಕೆಲ ಕಾಲ ಸ್ವರಲೋಕವನ್ನ ಸ್ತಬ್ಧಗೊಳಿಸಿತ್ತು. ನಾದಲೋಕದ ಮಹಾಮೇರು ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಇಹಲೋಕವನ್ನ ತ್ಯಜಿಸಿದ್ರು. ವಾಮನರಾಯರ ನಾಟಕ ಕಂಪನಿಯಿಂದ ಆರಂಭಗೊಂಡ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಕಲಾವಿಹಾರ ರಂಗಭೂಮಿಯಿಂದ ಸಂಗೀತ ಲೋಕದ ರಸಯಾತ್ರೆಯನ್ನ ಕೈಗೊಂಡಿತ್ತು. ಗ್ವಾಲಿಯರ್ ಘರಾಣೆಯ ಪಂಡಿತ್ ನೀಲ್ಕಂಠಬುವಾ ಹಾಗೂ ಜೈಪುರ್ ಅತ್ರೌಲಿ ಘರಾಣೆಯ ಉಸ್ತಾದ್ ಮಂಜಿ ಖಾನ್ ಹಾಗೂ ಉಸ್ತಾದ್ ಬುರ್ಜಿ ಖಾನರಿಂದ ಹರಿದು ಬಂದ ಪೋಷಕಾಂಶಗಳನ್ನ ಹೀರಿ ಮೈಗೂಡಿಸಿಕೊಂಡು ಶ್ರೀಮಂತವಾಗಿತ್ತು, ಅನಿರ್ವಚನೀಯವಾಗಿತ್ತು. ಇದು ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ರಸಯಾತ್ರೆ. ಇದೇ ಮನಸೂರೋ ಸ್ವರಯಾತ್ರೆ.

0: ಕೊನೆ ಹನಿ.
1: ಆತ್ಮೀಯ ಶ್ರೋತೃಗಳೇ, ಕಳೆದ 46 ಸಂಚಿಕೆಗಳೊಳಗ ಮನ್ಸೂರ ಸ್ವರಯಾತ್ರೆ ಹರಿದು ಬಂತು. ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಜೀವನ, ಗಾಯನ, ಗಾಯನ ಜೀವನ ಎಲ್ಲಾದ್ರ ಬಗ್ಗೆ ಕೇಳಿದ್ರಿ. ಹೆಂಗನಿಸ್ತು ಈ ಕಾರ್ಯಕ್ರಮ ಸರಣಿ ತಿಳಿಸ್ರಲ್ಲ? ಹಂಗಾದ್ರ ಸ್ವರಾಂಜಲಿಯ ಮುಂದಿನ ಯಾನ ಕಾತುರದಿಂದ ನಿರೀಕ್ಷೆ ಮಾಡ್ರಿ ಶ್ರೋತೃಗಳೇ. ನಮಸ್ಕಾರ.
2: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ,
1: ಧ್ವನಿಗಳು ಸದಾಶಿವ್ ಎಕ್ಕುಂಡಿ ಮಠ್ ಹಾಗೂ ಹರ್ಷವರ್ಧನ್ ಶೀಲ್ವಂತ್,
2: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ
1: ಸ್ವರಾಂಜಲಿ.
3: ಕೇಳುಗರೆ ಗಮನಿಸಿ, ಇದೀಗ ಪ್ರಸಾರವಾದ ಸ್ವರಾಂಜಲಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ರಾತ್ರಿ 8:15 ಕೇಳಲಿದ್ದೀರಿ.
4: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
1: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಮರುಬಳಕೆಯ ತಂತ್ರಜ್ಞಾನ

0: ಈ ಬಗ್ಗೆ ಮಾತನಾಡುತ್ತಾರೆ ಪ್ರೊಫೆಸರ್ ಗುರುನಾಥ್ ಮೇವುಂಡಿ.
1: ಇಂದಿನ ಆಧುನಿಕ ಜೀವನದಲ್ಲಿ ನಾವು ಪ್ರತಿದಿನ ಅನೇಕ ರೀತಿಯ ವಸ್ತುಗಳನ್ನು ಬಳಸುತ್ತೇವೆ. ಆಹಾರ ಪದಾರ್ಥಗಳ ಪ್ಯಾಕೆಟ್ಗಳು, ಪ್ಲಾಸ್ಟಿಕ್ ಬಾಟಲಿಗಳು, ಕಾಗದ, ಗಾಜಿನ ವಸ್ತುಗಳು, ಲೋಹದ ಡಬ್ಬಿಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿವೆ. ಆದರೆ ಈ ವಸ್ತುಗಳನ್ನು ಬಳಸಿದ ನಂತರ ಅವನ್ನು ಸರಿಯಾಗಿ ವಿಲೇವಾರಿ ಮಾಡದಿದ್ದರೆ ಅವು ತ್ಯಾಜ್ಯವಾಗಿ ಪರಿಸರಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತವೆ. ಮಣ್ಣು, ನೀರು ಮತ್ತು ಗಾಳಿಯ ಮಾಲಿನ್ಯ ಹೆಚ್ಚುತ್ತದೆ. ಕೆಲವೊಮ್ಮೆ ಕಸವನ್ನು ಸುಡುವುದರಿಂದ ವಿಷಕಾರಿ ಅನಿಲಗಳು ಹೊರಬಂದು ಮಾನವರ ಆರೋಗ್ಯಕ್ಕೂ ಅಪಾಯ ಉಂಟಾಗುತ್ತದೆ. ಆದ್ದರಿಂದ ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸುವ ಮರುಬಳಕೆ ತಂತ್ರಜ್ಞಾನ ಇಂದಿನ ಕಾಲದಲ್ಲಿ ಬಹಳ ಅಗತ್ಯವಾಗಿದೆ. ಮರುಬಳಕೆ ಎಂದರೆ ಬಳಸಿ ತ್ಯಜಿಸಿದ ವಸ್ತುಗಳನ್ನು ಸಂಗ್ರಹಿಸಿ ಅವನ್ನು ಮರು ಸಂಸ್ಕರಿಸಿ ಮತ್ತೆ ಉಪಯೋಗಕ್ಕೆ ತರುವ ವಿಧಾನ. ಇದು ಕೇವಲ ಕಸದ ನಿರ್ವಹಣೆಯ ವಿಧಾನವಲ್ಲ, ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗಿರುವ ಒಂದು ಪ್ರಮುಖ ತಂತ್ರಜ್ಞಾನವಾಗಿದೆ. ಮರುಬಳಕೆ ಪ್ರಕ್ರಿಯೆಯಲ್ಲಿ ಮೊದಲನೆಯದಾಗಿ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಲಾಗುತ್ತದೆ. ನಂತರ ಅವನ್ನು ಸ್ವಚ್ಛಗೊಳಿಸಿ ಯಂತ್ರಗಳ ಸಹಾಯದಿಂದ ಪುನಃ ಸಂಸ್ಕರಿಸಲಾಗುತ್ತದೆ. ಉದಾಹರಣೆಗೆ, ಹಳೆಯ ಕಾಗದವನ್ನು ಮರುಬಳಕೆ ಮಾಡಿ ಹೊಸ ಪುಸ್ತಕಗಳು, ಪತ್ರಿಕೆಗಳು ಮತ್ತು ಪ್ಯಾಕಿಂಗ್ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಬಳಕೆಯಾದ ಪೆಟ್ ನೀರಿನ ಬಾಟಲಿಗಳನ್ನು ಮರುಬಳಕೆ ಮಾಡಿ ಹೊಸ ಬಾಟಲಿಗಳು, ಪಾಲಿಸ್ಟರ್ ಫೈಬರ್, ಕಾರ್ಪೆಟ್ಗಳು, ಜಾಕೆಟ್ಗಳನ್ನು ತಯಾರಿಸಲಾಗುತ್ತದೆ. HDPE ಪ್ಲಾಸ್ಟಿಕ್ ಅನ್ನು ಭಾರವಾದ ಪಾರ್ಕ್ ಬೆಂಚ್ಗಳು, ಡೆಕ್ಗಳು ಮತ್ತು ಮರುಬಳಕೆ ಡಬ್ಬಿಗಳನ್ನು ತಯಾರಿಸಲು ಅಚ್ಚುಹಾಕಲಾಗುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಿಟಮಿನ್ ಜೊತೆ ಮಿಶ್ರಣ ಮಾಡಿ ಹೆಚ್ಚು ಬಲವಾದ ಮತ್ತು ದೀರ್ಘಕಾಲ ಬಾಳುವ ರಸ್ತೆಗಳನ್ನು ನಿರ್ಮಿಸಲಾಗುತ್ತದೆ. ಬಳಕೆಯಾದ ಮತ್ತು ಒಡೆದ ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡಿ ಹೊಸ ಬಾಟಲಿಗಳು, ನಿರ್ಮಾಣ ಸಾಮಗ್ರಿಗಳು, ಅಲಂಕಾರಿಕ ವಸ್ತುಗಳು ಮತ್ತು ಫೈಬರ್ ಗ್ಲಾಸ್ ಇನ್ಸುಲೇಷನ್ ತಯಾರಿಸಲಾಗುತ್ತದೆ. ಲೋಹಗಳನ್ನು ಕರಗಿಸಿ ಹೊಸ ಯಂತ್ರ ಭಾಗಗಳು, ವಿದ್ಯುತ್ ಉಪಕರಣಗಳು, ನಿರ್ಮಾಣ ಸಾಮಗ್ರಿಗಳು ಮತ್ತು ಪಾನೀಯದ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಭಾರತದಲ್ಲಿ ಲೋಹ ಮರುಬಳಕೆಯ ಪ್ರಸಿದ್ಧ ಉದಾಹರಣೆ ಎಂದರೆ ಭಾರತದ ಮೊದಲ ವಿಮಾನ ವಾಹಕ ನೌಕೆ INS ವಿಕ್ರಾಂತ್. ಸೇವೆಯಿಂದ ನಿವೃತ್ತಿಯಾದ ನಂತರ ಆ ನೌಕೆಯಿಂದ ಪಡೆದ ಲೋಹಗಳನ್ನು ಕೈಗಾರಿಕಾ ಬಳಕೆ ಮತ್ತು ವಾಹನಗಳ ತಯಾರಿಕೆಗೆ ಮರುಬಳಕೆ ಮಾಡಲಾಯಿತು. ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಥವಾ ಇ-ವೇಸ್ಟ್ ಮರುಬಳಕೆಯು ಬಹಳ ಮಹತ್ವ ಪಡೆದುಕೊಂಡಿದೆ. ಹಳೆಯ ಮೊಬೈಲ್ಗಳು, ಕಂಪ್ಯೂಟರ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇರುವ ಲೋಹಗಳನ್ನು ಮರುಪಡೆಯುವ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ. ಇದರಿಂದ ಅಮೂಲ್ಯ ಲೋಹಗಳ ಉಳಿವು ಸಾಧ್ಯವಾಗುತ್ತಿದೆ. ಮರುಬಳಕೆ ತಂತ್ರಜ್ಞಾನವು ಅನೇಕ ಮಹತ್ವದ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಪ್ರಕೃತಿ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ. ಮರುಬಳಕೆಯಿಂದ ವಿದ್ಯುತ್ ಹಾಗೂ ಇಂಧನ ಉಳಿತಾಯವಾಗುತ್ತದೆ ಮತ್ತು ಕಸದ ಪ್ರಮಾಣ ಕಡಿಮೆಯಾಗುವುದರಿಂದ ನಗರಗಳು ಹೆಚ್ಚು ಸ್ವಚ್ಛವಾಗುತ್ತವೆ. ಇದರ ಜೊತೆಗೆ ಮರುಬಳಕೆ ಕೈಗಾರಿಕೆಗಳು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗುತ್ತವೆ. ಇಂದಿನ ಅನೇಕ ನಗರಗಳಲ್ಲಿ ವೇಸ್ಟ್ ಟು ಎನರ್ಜಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ. ಈ ತಂತ್ರಜ್ಞಾನದ ಮೂಲಕ ತ್ಯಾಜ್ಯವನ್ನು ಉಪಯೋಗಿಸಿ ವಿದ್ಯುತ್ ಮತ್ತು ಇಂಧನವನ್ನು ಉತ್ಪಾದಿಸಲಾಗುತ್ತಿದೆ. ಇದು ಪರಿಸರ ಸ್ನೇಹಿ ವಿಧಾನವಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಉಪಯುಕ್ತವಾಗಲಿದೆ. ಆದರೆ ಮರುಬಳಕೆ ಯಶಸ್ವಿಯಾಗಲು ಜನರ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮರುಬಳಕೆ ಕುರಿತು ಜಾಗೃತಿ ಮೂಡಿಸುವುದು ಬಹಳ ಅಗತ್ಯವಾಗಿದೆ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ದೂತರಾಗಿ ಕೆಲಸ ಮಾಡಬೇಕು. ರೆಡ್ಯೂಸ್, ರೀಯೂಸ್, ರೀಸೈಕಲ್ ಎಂಬ ತತ್ವವನ್ನು ಪಾಲಿಸಿ ಸ್ವಚ್ಛ ಮತ್ತು ಹಸಿರು ಭಾರತದ ನಿರ್ಮಾಣಕ್ಕೆ ಕೈಜೋಡಿಸೋಣ.
0: ಮರುಬಳಕೆಯ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಗುರುನಾಥ್ ಮೇವುಂಡಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ತ್ಯಾಜ್ಯದಿಂದ ವಿದ್ಯುತ್ ಅಥವಾ ಇಂಧನವನ್ನು ಉತ್ಪಾದಿಸುವ ತಂತ್ರಜ್ಞಾನಕ್ಕೆ ಏನೆಂದು ಹೆಸರು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
4: ಆಕಾಶವಾಣಿ ಧಾರವಾಡ, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕೋ ನರೇಂದ್ರದತ್ತ ಸೇಮವಾಲಃ.

0: ವರ್ಷದ ಘೋಷವಾಕ್ಯ ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
0: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ,
2: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
0: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು

0: ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿ

0: ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ, ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
2: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ ಜೂನ್ 1-5 ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ಅಷ್ಟೊಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು, ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಚನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನು ಉಳಿಯುತ್ತೆ, ಈ ಪೃಥ್ವಿನೂ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
1: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
3: ಆಕಾಶವಾಣಿ ಧಾರವಾಡ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿಯ ಕಾರ್ಯಕ್ರಮ.

0: ಕೇಳುಗರೇ, ಇಂದಿನ ಜೀವನ ಬೆಳಕು ಕಾರ್ಯಕ್ರಮದಲ್ಲಿ ವಕ್ರೀಕಾರದ ಶಸ್ತ್ರಚಿಕಿತ್ಸೆ ಈ ವಿಷಯ ಕುರಿತು ಡಾಕ್ಟರ್ ಸ್ನೇಹಾ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
2: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
1: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
2: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
1: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
2: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
1: ಮೊಬೈಲ್ 9594924196.
0: ಕಾರ್ಯಕ್ರಮದ ಕೊನೆಯಲ್ಲಿ ರಸಪ್ರಶ್ನೆ ಕೇಳಲಾಗುವುದು. ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಲು ಕೋರಿಕೆ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ.
3: ಇವತ್ತಿನ ಜೀವನ ಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸ್ನೇಹಾ ಹೆಗಡೆ ಅವರಿದ್ದಾರೆ. ಕೇಳುಗರೆ, ಜೀವನ ಬೆಳಕು ಕಾರ್ಯಕ್ರಮದಲ್ಲಿ ಕಣ್ಣಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ನ ವಿವಿಧ ನೇತ್ರ ತಜ್ಞರು ಸೂಚಿಸ್ತಾನ ಬಂದಾರ, ತಾವು ಕೇಳ್ತಾನ ಬಂದಿರಿ. ಜೊತೆಗೆ ಅವರು ಕೇಳುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಕೂಡ ತಾವು ನೀಡ್ತಾ ಇರೋದು ಬಹಳ ಸಂತಸದಾಯಕವಾದಂತಹ ವಿಷಯ. ನಮ್ಮ ಇವತ್ತಿನ ಜೀವನ ಬೆಳಕು ಕಾರ್ಯಕ್ರಮದಲ್ಲಿ ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ವಕ್ರೀಕಾರಕ ಶಸ್ತ್ರಚಿಕಿತ್ಸೆ, ಇದರ ಬಗ್ಗೆ ಡಾಕ್ಟರ್ ಸ್ನೇಹಾ ಹೆಗಡೆ ಅವರು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸ್ನೇಹಾ ಹೆಗಡೆ ಅವರು.
4: ನಮಸ್ತೆ ಮೇಡಮ್.
3: ವಕ್ರೀಕಾರಕ ಶಸ್ತ್ರಚಿಕಿತ್ಸೆ ಅಥವಾ ರಿಫ್ರಾಕ್ಟಿವ್ ಸರ್ಜರಿ ಅಂತ ನಾವು ಕೇಳ್ತಿರ್ತೀವಿ, ಇದರ ಅರ್ಥ ಏನು ಹೇಳ್ತೀರಾ?
4: ಖಂಡಿತ. ಈಗ ನಮ್ಮ ಕಣ್ಣುಗಳು ನಮ್ಮ ಜೀವನದ ದಾರಿ ದೀಪ ಇದ್ದಂಗೆ, ಕಣ್ಣಿಲ್ಲದೆ ನಮಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ತುಂಬಾ ಸಣ್ಣ ವಯಸ್ಸಿಂದ ಚಸ್ಮಾ ಹಾಕೊಂಡಿರ್ತಾರೆ ಅಥವಾ ಕಾಂಟ್ಯಾಕ್ಟ್ ಲೆನ್ಸಸ್ ಯೂಸ್ ಮಾಡ್ತಿರ್ತಾರೆ, ಅಂದ್ರೆ ಅವರಿಗೆ ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆಗಳಿರುತ್ತೆ. ಸಮೀಪ ದೃಷ್ಟಿ ಅಂದ್ರೆ ಮಯೋಪಿಯಾ ಅಂತೀವಿ, ಇಲ್ಲ ದೂರ ದೃಷ್ಟಿ ಹೈಪರ್ ಮೆಟ್ರೋಪಿಯಾ, ಇಲ್ಲ ಆಸ್ಟಿಗ್ಮ್ಯಾಟಿಸಮ್, ಈ ತರ ಕೆಲವೊಂದು ದೃಷ್ಟಿ ಸಮಸ್ಯೆಗಳಿರುತ್ತೆ. ಅದಕ್ಕೋಸ್ಕರ ಅವರು ಕನ್ನಡಕ ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ಬಳಸ್ತಿರ್ತಾರೆ. ಸೊ ತುಂಬಾ ದೀರ್ಘಕಾಲದಿಂದ ಕನ್ನಡಕ ಬಳಸಿ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಬಳಸಿ ಅವರಿಗೆ ಸಾಕಾಗಿರುತ್ತೆ. ಬೇರೆ ಏನಾದ್ರೂ ಪರ್ಮನೆಂಟ್ ಉಪಾಯ ಇದೆಯಾ ಇದಕ್ಕೆ? ಬೇರೆ ನಾರ್ಮಲ್ ಜನ ತರ ನಾವು ಏನಾದ್ರೂ ಕನ್ನಡಕ ಇಲ್ಲದೆ ಅದ್ರ ಮೇಲೆ ಅವಲಂಬಿತರ ಆಗದೆ ಆತರ ದೃಷ್ಟಿ ಏನಾದ್ರು ನಾವು ಪಡಿಬಹುದಾ ಅಂತ ಒಂದು ಅವರಿಗೆ ಒಂದು ಯೋಚನೆ ಇರುತ್ತೆ. ಅಂತವರಿಗೆ ಇದು ಒಂತಹ ಒಳ್ಳೆಯ ಒಂದು ವಿಶೇಷವಾದ ಕಣ್ಣಿನ ತಿದ್ದುಪಡಿ ಚಿಕಿತ್ಸೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾವು ನಮ್ಮ ಕಣ್ಣು ಮುಂಭಾಗದ ಕಣ್ಣಿನ ಬ್ಲ್ಯಾಕ್ ಪೋರ್ಷನ್ ಅಂದ್ರೆ ಕರಿಗುಡ್ಡೆಗೆ ನಾವು ಕಾರ್ನಿಯಾ ಅಂತೀವಿ, ಅದ್ರ ಒಳಗಡೆ ಹಿಂದ್ಗಡೆ ಇರೋದು ಲೆನ್ಸ್, ಇವೆರಡರ ಒಂದು ಆಕಾರ ಬದಲಾವಣೆಯಿಂದ, ಕಣ್ಣಿನ ಕಾರ್ನಿಯಾದ ಆಕಾರ ಬದಲಾವಣೆಯಿಂದ ಲೇಸರ್ ಮುಖಾಂತರ ನಾವು ಈ ಒಂದು ತಿದ್ದುಪಡಿ ಸರ್ಜರಿಯನ್ನು ಮಾಡಬಹುದು. ಇಲ್ಲ ಅಂದರೆ ಕೆಲವರಿಗೆ ತುಂಬಾ ಜಾಸ್ತಿ ಪವರ್ ಇದ್ರೆ, ಕಣ್ಣಿನ ಚಸ್ಮಾ ನಂಬರ್ ಜಾಸ್ತಿ ಇದ್ದವರಿಗೆ ಲೆನ್ಸ್ ಅದನ್ನು ಕೂಡ ನಾವು ಬದಲಾಯಿಸಿ ಲೆನ್ಸ್ ಬೇಸ್ಡ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ವಿಧ ಬರುತ್ತೆ, ರಿಫ್ರಾಕ್ಟಿವ್ ಲೆನ್ಸ್ ಎಕ್ಸ್ಚೇಂಜ್ ಇಲ್ಲಾಂದ್ರೆ ಇಂಪ್ಲಾಂಟಬಲ್ ಕೊಲಾಮರ್ ಲೆನ್ಸಸ್. ಈ ತರ ಇನ್ನೊಂದು ಲೆನ್ಸ್ ಅನ್ನ ನಾವು ಆರ್ಟಿಫಿಷಿಯಲ್ ಲೆನ್ಸ್ ನ ನಮ್ಮ ನೈಸರ್ಗಿಕ ಮಸೂರ ಅಂದ್ರೆ ನಮ್ಮ ನಾರ್ಮಲ್ ನ್ಯಾಚುರಲ್ ಲೆನ್ಸ್ ಮುಂದೆ ಇಟ್ಟು ಈ ತರದ್ದು ಒಂದು ಸರ್ಜರಿ ಮಾಡಬಹುದು. ಸೊ ಇವರಲ್ಲಿ ಎರಡು ವಿಂಗಡಣೆ, ಕಾರ್ನಿಯಾ ಬೇಸ್ಡ್ ಸರ್ಜರಿ ಮತ್ತು ಲೆನ್ಸ್ ಬೇಸ್ಡ್ ಸರ್ಜರಿ. ಈ ವಕ್ರೀಕಾರ ಶಸ್ತ್ರಚಿಕಿತ್ಸೆಯಿಂದ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗತ್ತೆ. ಸೊ ಇದು ಕನ್ನಡಕ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಬಳಸುದಾರರವರಿಗೆ ಒಂದು ಅವಲಂಬನೆಯನ್ನು ಕಡಿಮೆ ಮಾಡ್ತೀವಿ ನಾವು. ಆಮೇಲೆ ಅವರ ಜೀವನ ಶೈಲಿಯಲ್ಲಿ ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು ಕಾಣ್ತಾರೆ, ಅವರು ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಾರೆ. ಸೊ ಇದರಿಂದ ಅವರ ಇಲ್ಲಿ ಜೀವನ ಶೈಲಿ ಕೂಡ ಬದಲಾಗತ್ತೆ.
3: ಈಗ ಡಾಕ್ಟರ್ ಸ್ನೇಹ ಅವರೇ, ನಾವು ಕನ್ನಡಕ ಹಾಕೋಬೇಕಾದಾಗ ಬೇರೆ ಬೇರೆ ಕಾರಣದಿಂದ ಕನ್ನಡಕ ಹಾಕೊಳ್ತಾ ಇರ್ತೀವಿ. ಕೆಲವರಿಗೆ ಹತ್ತಿರ ಕಾಣೋದಿಲ್ಲ, ದೂರ ಕಾಣೋದಿಲ್ಲ, ಅಥವಾ ಏನೋ ಕಣ್ಣು ಸ್ಕ್ವಿಂಟ್ ಇರ್ತದೆ ಆ ಸಮಸ್ಯೆಗೆ, ಹೀಗೆ ಬೇರೆ ಬೇರೆ ಕಾರಣದಿಂದ ನಾವು ಕನ್ನಡಕ ಧರಿಸ್ತಾ ಇರ್ತೀವಿ. ಈ ಒಂದು ವಕ್ರೀಕಾರ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಬೇಕಾದಾಗ ಯಾರು ಇದಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳು, ಕರೆಕ್ಟ್ ಆದವರು ಯಾರು?
4: ಈಗ ಈ ಸರ್ಜರಿ ಮಾಡಬೇಕಾದ್ರೆ ಕನಿಷ್ಠ ಅವರ ವಯಸ್ಸು 18 ದಾಟಿರಬೇಕು. ನಮ್ಮ ಕಣ್ಣಿನ ಗ್ರೋತ್ ಏನಿದೆ, ನಮ್ಮ ಬೆಳವಣಿಗೆ, ಕಣ್ಣಿನ ಮತ್ತು ಮಿದುಳಿನ ಬೆಳವಣಿಗೆ ಎಲ್ಲ 7-8 ವರ್ಷದಲ್ಲಿ ಮುಗಿದೋಗತ್ತೆ, ಅದರ ಕನೆಕ್ಷನ್ಸ್ ಗಳೇನಿರುತ್ತೆ. ಬಟ್ ಕಣ್ಣಿನ ದೃಷ್ಟಿ ಸಮಸ್ಯೆ ಇದ್ದವರಿಗೆ 18-20 ವರ್ಷ ತನಕ ಚಸ್ಮಾ ನಂಬರ್ ಬದಲಾಗ್ತಾ ಇರಬಹುದು. 18 ಮೇಲೆ ಅದು ಸ್ಟೇಬಲ್ ಆಗಕ್ಕೆ ಶುರು ಆಗತ್ತೆ, ಅಂದ್ರೆ ಕಣ್ಣಿನ ದೃಷ್ಟಿ ನಂಬರ್ ಏನಿದೆ ಅದು ಬದಲಾವಣೆ ಹೆಚ್ಚು ಪರಿ ಆಗೋದಿಲ್ಲ. ಸೊ ಇಂಥವರಿಗೆ ಅದಕ್ಕೆ ಈ ಕ್ರೈಟೀರಿಯಾ ಏನಿದೆ 18 ನಂತರನೇ ನಾವು ಈ ಸರ್ಜರಿಯನ್ನ ಮಾಡಬಹುದು. ನೆಕ್ಸ್ಟ್ ಈಗ ಒಂದು ವರ್ಷ ತನಕನಾದ್ರೂ ಆ ಚಸ್ಮಾ ನಂಬರ್ ಏನಿದೆ ಅದು ಸ್ಥಿರವಾಗಿರಬೇಕು, ಬದಲಾಗ್ತಾ ಇದ್ರೆ ನಾವು

0: ಅವು ಈ ಸರ್ಜರಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. 18 ಮೇಲ್ಪಟ್ಟವರು ಮತ್ತೆ ಸ್ಥಿರವಾದ 1 ವರ್ಷ ತನಕ ಸ್ಥಿರವಾದ ನಂಬರ್ ಉಳ್ಳವರು ಮತ್ತು ಅವರಿಗೆ ಕರಿಗುಡ್ಡೆ ಏನಿದೆಯಲ್ಲ, ಈ ಕಾರ್ನಿಯಾ ಬೇಸ್ ಸರ್ಜರೀಸ್ ಮಾಡಬೇಕಾದ್ರೆ ಕರಿಗುಡ್ಡೆ ದಪ್ಪ ಇರಬೇಕು. ನಾರ್ಮಲ್ ದಪ್ಪ ಕರಿಗುಡ್ಡೆ ದಪ್ಪ ಏನಿರುತ್ತೆ ಅದು ಒಂದು 500 ರಿಂದ 550 ಮೈಕ್ರಾನ್ಸ್ ತನ ಇರುತ್ತೆ, ಅಷ್ಟಾದ್ರೂ ಇರಬೇಕಾಗ್ತದೆ. ನೆಕ್ಸ್ಟ್ ಅವರು ಗರ್ಭಿಣಿಯರಾಗಿರಬಾರ್ದು ಅಥವಾ ಹಾಲು ಉಣಿಸುವ ತಾಯಂದಿರಾಗಿರಬಾರ್ದು, ಯಾಕಂದ್ರೆ ಅಂತವರಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಇಂದ ಕೂಡ ರಿಸಲ್ಟ್ ಅಷ್ಟು ಸೂಟಬಲ್ ಆಗಿ ಬರೋದಿಲ್ಲ. ಹಾಗೆ ಕಣ್ಣಿನ ಬೇರೆ ಸಮಸ್ಯೆ ಇರಬಾರ್ದು, ಕೆರೆಟೊಕೋನಸ್ ಅಂತೀವಿ, ಇದು ಕರಿಗುಡ್ಡೆಯ ಒಂದು ಕಾಯಿಲೆ. ಕೆರೆಟೊಕೋನಸ್ ಇರಬಾರ್ದು ಅಥವಾ ಗ್ಲಾಕೋಮಾ ಅಂತ ನೀವು ಕೇಳಿರ್ತೀರಾ, ಗ್ಲಾಕೋಮಾ ಕಾಯಿಲೆ ಇರಬಾರ್ದು, ಅಥವಾ ಡ್ರೈ ಐ ಸಿಂಡ್ರೋಮ್ ಅಂದ್ರೆ ಒಣ ಕಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಇರೋರು, ಇದು ಕೂಡ ನಾವು ಇದನ್ನೆಲ್ಲ ಟ್ರೀಟ್ ಮಾಡಿನೇ ನಾವು ಮುಂದುವರಿಸಬಹುದು, ಸರ್ಜರಿಗೆ ಅವ್ರನ್ನ ರೆಡಿ ಮಾಡಬಹುದು. ಹೀಗೆ ಒಂದು ಕ್ರೈಟೀರಿಯಾಸ್ ಇರುತ್ತೆ, ಈ ಲಕ್ಷಣಗಳಿದ್ದವ್ರಿಗೆ ನಾವು ಸರ್ಜರಿ ಮಾಡಬಹುದು.
1: ಈಗ ಡಾಕ್ಟರ್, ಈ ರಿಫ್ರಾಕ್ಟಿವ್ ಸರ್ಜರಿಯನ್ನ ಮಾಡಿಸಿಕೊಂಡ ನಂತರ ಅವರು ಕನ್ನಡಕ ಧರಿಸೋದು ಬೇಕೇ ಆಗಿಲ್ಲ ಅಂತ ಹೇಳ್ತೀರಿ?
0: ಈ ಸರ್ಜರಿ ಮಾಡೋ ಮೂಲ ಕಾರಣ ಏನಂದ್ರೆ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಅಥವಾ ಕನ್ನಡಕದ ಮೇಲಿನ ಅವಲಂಬನೆನ ಆದಷ್ಟು ಕಡಿಮೆ ಮಾಡೋದು. ಯೂಶಲಿ ಸರ್ಜರಿ ನಾವು ಇದು ತುಂಬಾ ಆಕ್ಯುರೇಟ್ ಇರುತ್ತೆ, ಯಾಕಂದ್ರೆ ಇದು ಲೇಸರ್ ಮುಖಾಂತರ ನಾವು ನಮ್ಮ ಲಾಸಿಕ್ ವರ್ಕಪ್ ಅಂತ ಹೇಳ್ತೀವಿ, ಇದರಲ್ಲಿ ನಾವು ಪೂರ್ತಿಯಾಗಿ ನಿಖರವಾಗಿ ಎಲ್ಲ ನಾವು ಸರ್ಜರಿ ಮಾಡೋದ್ರಿಂದ ಯೂಶಲಿ ಆ ನಂಬರ್ ಮತ್ತೆ ವಾಪಸ್ ಬರೋದಿಲ್ಲ. ಕೆಲವೊಂದ್ಸಲ ನಾ ಹೇಳ್ದಂಗೆ ಹಾರ್ಮೋನಲ್ ವೇರಿಯೇಷನ್ ಇರಬಹುದು, ಕೆಲವೊಂದು ಕಾರ್ನಿಯಲ್ ನಾವು ರಿಗ್ರೆಷನ್ ಅಂತ ಹೇಳ್ತೀವಿ, ಈ ತರ ಇದ್ದಾಗ ಸ್ವಲ್ಪ ಮಟ್ಟಿಗೆ 1.5 ಈ ತರ ಬರೋ ಚಾನ್ಸಸ್ ಇರುತ್ತೆ, ಆದ್ರೆ ಪೂರ್ತಿ ಅವಲಂಬನೆ ಆಲ್ಮೋಸ್ಟ್ ಅವರಿಗೆ ಸಿಗತ್ತೆ.
1: ಈಗ ಈ ಶಸ್ತ್ರಚಿಕಿತ್ಸೆಯ ಪ್ರಯೋಜನಗಳನ್ನ ತಾವು ಮಾತಾಡ್ತಾ ಹೇಳಿದ್ರಿ, ಅಂದ್ರೆ ಒಂದು ಮುಖದ ಮೇಲೆ ಈಗ ಎಷ್ಟೋ ಸತಿ ಮದುವೆಗೆ ಇರುವಂತಹ ಹುಡುಗಿಯರಿಗೆ ಈ ಕನ್ನಡಕ ಅನ್ನೋದೇ ಒಂದು ಹರ್ಡಲ್ ಆಗಿರ್ತದೆ. ಆಮೇಲೆ ಇನ್ನು ಕೆಲವರು ಇಂಟರ್ವ್ಯೂ ಅಂತದಕ್ಕೆಲ್ಲ ಫೇಸ್ ಮಾಡಬೇಕಾದಾಗ ಒಂದ್ ಸ್ವಲ್ಪ ಮುಜುಗರ ಪಟ್ಕೊಳ್ಳೋ ಸಂದರ್ಭ ಇರ್ತದೆ.
0: ಕೆಲವೊಂದು ಪ್ರೊಫೆಷನ್ ಅಲ್ಲಿ ಕೂಡ ಕೆಲವೊಬ್ರು ಈ ಆಕ್ಟಿಂಗ್ ಫೀಲ್ಡ್ಗೆ ಹೋಗ್ಬೇಕಂತಿರ್ತಾರೆ, ಅಂತವರಿಗೆ ಕನ್ನಡಕ ಇದ್ರೆ ಅವ್ರನ್ನ ತಗೊಳೋದಿಲ್ಲ, ಅವ್ರನ್ನ ಪ್ರಿಫರ್ ಮಾಡೋದಿಲ್ಲ. ಸೊ ಈ ಪ್ರೊಫೆಷನಲ್ ಇದಕ್ಕೋಸ್ಕರ ಕೂಡ ಅವರು ಮಾಡಿಸ್ಕೊಳಕ್ಕೆ ಬರ್ತಾರೆ.
1: ಆದ್ರೆ ಇಷ್ಟೊಂದು ಇದ್ರದ್ದು ಪ್ರಯೋಜನ ಇದೆ, ಏನಾದರೂ ತೊಂದರೆ ಅಪಾಯ ಅದು ಕೂಡ ಇದೆ ಅಂತ ಹೇಳ್ತೀರಾ?
0: ತೊಂದರೆ ಆತರ ಏನಿರೋದಿಲ್ಲ, ಇದು ಬಹಳ ಸುರಕ್ಷಿತವಾದ ಮತ್ತು ನಿಖರವಾದ ಒಂದು ಸರ್ಜರಿ. ಈಗ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋರಿಗೆ ಗೊತ್ತಿರತ್ತೆ, ಅವರ ಕಣ್ಣಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಸರಿಯಾಗಿ ಅವರು ಬಳಸಲಿಲ್ಲ ಅಥವಾ ಅದನ್ನ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ. ಸೊ ಇದು ಅದಕ್ಕೆ ಕಂಪೇರ್ ಮಾಡಿದಾಗ ಬಹಳ ಒಂದು ಸುರಕ್ಷಿತವಾದ ಮತ್ತು ನಿಖರವಾದ ಸರ್ಜರಿ, ಪರ್ಮನೆಂಟ್ ಸೊಲ್ಯೂಷನ್ ಮತ್ತಿದು. ಸೊ ಅದರಿಂದ ಅದರಲ್ಲಿ ಯಾವುದೇ ಒಂಥರ ಸೈಡ್ ಎಫೆಕ್ಟ್ಸ್ ಆಗಲಿ ಇರೋದಿಲ್ಲ. ಕೆಲವರಿಗೆ ಡ್ರೈ ಐಸ್ ಕೆಲವು ಕಾಲ ಅಷ್ಟೇ ಇರುತ್ತೆ, ತುಂಬಾ ಏನಿರೋದಿಲ್ಲ. ಅದರಿಂದ ಮ್ಯಾಕ್ಸಿಮಮ್ ಇದು ಸೇಫ್ ಸರ್ಜರಿ ಅಂತಾನೆ ಹೇಳ್ಬೋದು, ಮತ್ತೆ ಪೇನ್ಲೆಸ್ ಕೂಡ.
1: ಈಗ ಈ ಒಂದು ಸರ್ಜರಿಯ ವಿಧಾನ ಹೇಗಿದೆ, ಇದು ತುಂಬಾ ಸಮಯ ತಗೊಳ್ತದ ಅಥವಾ ಪೇಷಂಟ್ ಬಂದು ಅಡ್ಮಿಟ್ ಆಗ್ಬೇಕಾ, ಹೇಗೆ?
0: ಸೊ ನಮ್ಮಲ್ಲಿ ಇವಾಗ ವೈದ್ಯಕೀಯ ನಮ್ಮ ಅಡ್ವಾನ್ಸ್ಡ್ ಇರೋದ್ರಿಂದ ಕಣ್ಣಿನ ವಿಭಾಗದಲ್ಲಿ ಈಗ ಮೋಸ್ಟ್ ಆಫ್ ದ ಸರ್ಜರೀಸ್, ಕ್ಯಾಟ್ರಾಕ್ಟ್ ಇರ್ಬೋದು ಇಲ್ಲ ಈ ರಿಫ್ರಾಕ್ಟಿವ್ ಸರ್ಜರೀಸ್ ಇರ್ಬೋದು, ಎಲ್ಲ ಡೇ ಕೇರ್ ಸರ್ಜರೀಸ್ ಆಗಿರುತ್ತೆ. ಯಾವ ಪೇಷಂಟ್ ಅನ್ನು ನಾವು ಅಡ್ಮಿಟ್ ಮಾಡೋದಿರೋದಿಲ್ಲ, ಅವ್ರ ಹಾಸ್ಪಿಟಲ್ ಬಂದು ಸರ್ಜರಿ ಮುಗಿಸ್ಕೊಂಡು 2 ತಾಸಲ್ಲಿ ಮನೆಗೆ ಹೋಗ್ಬಿಡ್ಬೋದು. ಆಮೇಲೆ ಈ ಸರ್ಜರಿಗೆ ಸರ್ಜರಿ ಮಾಡೋದು ಒಂದು 15-20 ನಿಮಿಷ ಇರ್ಬೋದು, ಬಟ್ ಇದ್ರ ಹಿಂದೆ ಬೇಕಾಗಿರುವ ಪ್ರೀ ಲಾಸಿಕ್ ವರ್ಕಪ್ ಅಂತ ಹೇಳ್ತೀವಿ, ಇದು ಬಹಳ ಅಚ್ಚುಕಟ್ಟಾಗಿ ಕರೆಕ್ಟ್ ಆಗಿ ನಿಖರವಾಗಿ ಇರಬೇಕಾಗತ್ತೆ. ಸೊ ಅದರಲ್ಲಿ ನಾನಾ ತರದ ನಾವು ಟೆಸ್ಟ್ ಗಳನ್ನ ಮಾಡ್ತೀವಿ, ಪೆಂಟಕ್ಯಾಮ್ ಇರ್ಬೋದು, ವೆಟ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಚಸ್ಮಾ ನಂಬರ್ನ ಕರೆಕ್ಟ್ ನಂಬರ್ ಏನಿದೆ ಅದನ್ನ ನಾವು ಕಂಡುಹಿಡಿಬೇಕು. ಅದು ಪೆಂಟಕ್ಯಾಮ್ ಇರ್ಬೋದು, ಕಣ್ಣಿನ ರೆಟಿನಾ ಅಂತ ಹೇಳ್ತೀವಿ, ಅದರಲ್ಲಿ ಏನಾರ ಸಮಸ್ಯೆ ಇದೆ ಅಂತ ಓಸಿಟಿ ಮಾಡ್ತೀವಿ, ಹಾಗೂ ಡ್ರೈ ಐ ಎಷ್ಟಿದೆ ಅದನ್ನು ಕೂಡ ನಾವು ಅದರದ್ದು ಕೂಡ ಟೆಸ್ಟಿಂಗ್ ಮಾಡಬೇಕಾಗತ್ತೆ, ಹಾಗೂ ಪ್ಯೂಪಲ್ ಸೈಜ್ ಎಷ್ಟಿದೆ ಅದನ್ನು ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಸೊ ತುಂಬಾ ತರ ಕಣ್ಣಿನ ಒಂದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡ ಮೇಲೆ ನಾವು ಈ ಸರ್ಜರಿಗೆ ನಾವು ಪೇಷಂಟ್ ನ ಕರಿತೀವಿ. ಈ ಪೇಷಂಟ್ ಸರ್ಜರಿಗೆ ಬಂದ ಕೂಡಲೇ ಅವರಿಗೆ ಕೆಲವೊಂದು ಡ್ರಾಪ್ಸ್ ಹೇಳಿರ್ತೀವಿ, ಇನ್ಫೆಕ್ಷನ್ ಆಗದೆ ಇರೋ ರೀತಿಲಿ ಆಂಟಿಬಯೋಟಿಕ್ ಡ್ರಾಪ್ಸ್ ಹೇಳಿರ್ತೀವಿ. ಎರಡು ಕಣ್ಣನ್ನು ಒಟ್ಟಿಗೆ ಒಂದೇ ದಿನ ಮಾಡ್ತೀವಿ. ಈ ಕಾರ್ನಿಯಾ ಬೇಸ್ ಸರ್ಜರೀಸ್ ಇರ್ಬೋದು, ಲಾಸಿಕ್ ಇರ್ಬೋದು, ಇಲ್ಲ PRK ಇಲ್ಲ ಸ್ಮೈಲ್ ಅಂತ ಇವಾಗ ಬಂದಿದೆ. ಸೊ ಈ ಸರ್ಜರೀಸ್ ಎಲ್ಲ ನಾವು ಎರಡು ಕಣ್ಣನ್ನ ಒಟ್ಟಿಗೆ ಮಾಡ್ತೀವಿ, ಒಂದಾದ್ರ ನಂತರ ಇನ್ನೊಂದು. ಇದು ಲೇಸರ್ ಮುಖಾಂತರ ಮಾಡೋದು, ಮರಗಟ್ಟುವಂತಹ ಡ್ರಾಪ್ಸ್ ನ ಹಾಕಿನೇ ನಾವು ಸರ್ಜರಿ ಮಾಡೋದು, ಯಾವುದೇ ಒಂಥರ ಇಂಜೆಕ್ಷನ್ ಕೊಡೋದು ಇರೋದಿಲ್ಲ. ಅವರು ಒಂದು ಲೈಟ್ ನ ಫೋಕಸ್ ಮಾಡಿ ನೋಡ್ತಾ ಇರಬೇಕು, ಒಂದ್ 15-20 ನಿಮಿಷದಲ್ಲಿ ಎರಡು ಕಣ್ಣು ಸರ್ಜರೀಸ್ ಆಗ್ಬಿಡತ್ತೆ ಅವರಿಗೆ.
1: ಈ ಸರ್ಜರಿಯ ನಂತರ ಆ ವ್ಯಕ್ತಿ ಚೇತರಿಸಿಕೊಳ್ಳಿಕ್ಕೆ ಸಮಯ ಬೇಕಾಗ್ತದ ಅಥವಾ ನಂತರ ದಿನದಲ್ಲಿ ಮತ್ತೆ ಡ್ರಾಪ್ಸ್ ಹಾಕೊಳ್ಳೋದು ಈ ತರ ಏನಾದರೂ ಇರ್ತದ?
0: ಸೊ ಈಗ ಯಾವ ತರ ಸರ್ಜರೀಸ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಾರ್ನಿಯಾ ಬೇಸ್ ಸರ್ಜರೀಸ್ ಅಲ್ಲಿ PRK ಸರ್ಜರಿ ಆದವರಿಗೆ ಒಂದು ಎರಡ್ ಮೂರ್ ದಿನ ತನಕ ಸ್ವಲ್ಪ ನೋವು ಇರಬಹುದು, ಒಂಚೂರು ನೀರ್ ಬರೋದು ಅಥವಾ ಕಣ್ ಕೆಂಪಾಗೋದು, ಲೈಟ್ ನೋಡಿದ್ರೆ ಸ್ವಲ್ಪ ಅವರಿಗೆ ಕಷ್ಟ ಆಗತ್ತೆ. ಯಾಕಂದ್ರೆ PRK ಸರ್ಜರಿಲಿ ನಾವು ಕರಿಗುಡ್ಡೆಯ ಮೇಲಿನ ಚರ್ಮವನ್ನು ತೆಗೆದು ಡೈರೆಕ್ಟ್ ಲೇಸರ್ ಮಾಡಿರ್ತೀವಿ. ಬೇರೆ ಲ್ಯಾಸಿಕ್ ಇರ್ಬೋದು ಇಲ್ಲ ಸ್ಮೈಲ್ ಅಲ್ಲಿ ನಾವು ಯಾವುದೇ

0: ಆ ತರ ಮೇಲಿನ ಚರ್ಮ ತೆಗೆದಿರೋದಿಲ್ಲ. ಲಾಸಿಕ್ ಅಲ್ಲಿ ಒಂದು ಫ್ಲಾಪ್ ನ ತೆಗೆದು ರೇಸ್ ಮಾಡಿ ಲೇಸರ್ ಮಾಡಿ ಕರಿಗುಡ್ಡೆಗೆ ನಾವು ಅದನ್ನ ಫ್ಲಾಪ್ ಇಂದ ಮತ್ತೆ ಮುಚ್ಚಬಿಡ್ತೀವಿ. ಅದರಿಂದ ಅವ್ರಿಗೆ ಮರುದಿನಿಂದನೇ ಅವರಿಗೆ ಆರಾಮಾಗಿ ಎಲ್ಲ ಅವರಿಗೆ ನಾರ್ಮಲ್ ದೃಷ್ಟಿನೇ ಬಂದಿರತ್ತೆ. ಆದ್ರಿಂದ ಅವ್ರಿಗೆ ನೀರ್ ಬರೋದಾಗ್ಲಿ ಕಣ್ಣು ಕೆಂಪಾಗೋದಾಗ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸ್ಮೈಲ್ ಇನ್ನೂ ಒಂದ್ ಸ್ಟೆಪ್ ಅಡ್ವಾನ್ಸ್ಡ್ ಇದೆ, ಅದರಲ್ಲಿ ಕೂಡ ಯಾವುದೇ ಫ್ಲಾಪ್ ಕೂಡ ರೇಸ್ ಮಾಡೋದಿಲ್ಲ. ಅದರಲ್ಲಿ ಕಣ್ಣಿನ ಕರಿಗುಡ್ಡೆಯ ಒಂದು ಲೆಂಟಿಕ್ಯೂಲ್ ಅನ್ನಷ್ಟೇ ನಾವು ತೆಗಿತೀವಿ. ಇದರಿಂದ ಡ್ರೈ ಐ ಸಮಸ್ಯೆ ಕೂಡ ಅವರಿಗೆ ಇರೋದಿಲ್ಲ. ಸೊ ಸ್ಮೈಲ್ ಅಲ್ಲಿ ಅವರಿಗೆ ಈ ತರ ಡ್ರೈ ಐ ಸಮಸ್ಯೆ ಇರೋರು ಸ್ಮೈಲ್ಗೆ ಆಪ್ಟ್ ಮಾಡಬಹುದು. ಕೆಲವರಿಗೆ ಕರಿಗುಡ್ಡೆ ಬಹಳ ತೆಳ್ಳಗಿರತ್ತೆ ಅಥವಾ ಅವ್ರ ಕಣ್ಣಿನ ನಂಬರ್ ಬಹಳ ಜಾಸ್ತಿ ಇರತ್ತೆ, ಅಂತವ್ರಿಗೆ ಕರಿಗುಡ್ಡೆದು ಅಂದ್ರೆ ಕಾರ್ನಿಯಾ ಬೇಸ್ಡ್ ಲೇಸರ್ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತವರಿಗೆ ನಾವು ಐಸಿಎಲ್ ಇಲ್ಲ ಇಂಪ್ಲಾಂಟಬಲ್ ಕೊಲಾಮರ್ ಲೆನ್ಸಸ್ ಅಂತ ಹೇಳ್ತೀವಿ. ಒಂದು ಆರ್ಟಿಫಿಷಿಯಲ್ ಲೆನ್ಸ್ ನ ನಮ್ಮ ನಾರ್ಮಲ್ ನ್ಯಾಚುರಲ್ ಲೆನ್ಸ್ ಮುಂದ್ಗಡೆ ಅದನ್ನ ಪ್ಲೇಸ್ ಮಾಡ್ತೀವಿ. ಆ ಚಸ್ಮಾ ನಂಬರ್ ಏನಿದೆ ಆ ನಂಬರ್ ನ ಇದರಲ್ಲಿ ಅಳವಡಿಸ್ತೀವಿ. ಇದು ಕಣ್ಣಿನ ಒಳಗಡೆ ಹೋಗಿ ಮಾಡುವಂತ ಸರ್ಜರಿ ಆಗಿರೋದ್ರಿಂದ ಅದಕ್ಕೆ ಒಂದಾದ್ಮೇಲೆ ಒಂದು ಎರಡು ಕಣ್ಣಿನ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಈ ಪ್ರೆಸ್ ಬಯೋಪಿಕ್ ಏಜ್ ಅಂದ್ರೆ 40-50 ಹತ್ರ ಏಜ್ ಇರೋರು ಅವ್ರಿಗೆ ನಾವು ರಿಫ್ರಾಕ್ಟಿವ್ ಲೆನ್ಸ್ ಎಕ್ಸ್ಚೇಂಜ್ ಅಂತ ಮಾಡ್ತೀವಿ. ನಮ್ಮ ನೈಸರ್ಗಿಕ ಮಸೂರನ ತೆಗೆದು ಅವರಿಗೆ ಮಲ್ಟಿಫೋಕಲ್ ಲೆನ್ಸ್ ನ ಇಂಪ್ಲಾಂಟ್ ಮಾಡ್ತೀವಿ. ಅದರಿಂದ ಅವರಿಗೆ ದೂರದ್ದು ಮತ್ತೆ ಹತ್ರದ್ದು ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ.
1: ಅಂದ್ರೆ ಸಾಕಷ್ಟು ಇದರ ಅನುಕೂಲತೆಗಳು ಇದೆ.
0: ಹೌದು.
1: ಈಗ ಒಂದು ಪ್ರಶ್ನೆ ಡಾಕ್ಟರ್ ಸ್ನೇಹ ಅವರೇ, ಇದು ಇಷ್ಟೆಲ್ಲ ವಿಧಗಳನ್ನ ನೀವು ಹೇಳಿದ್ರೆ, ಆಪ್ಷನ್ಸ್ ಹೇಳಿದ್ರೆ, ಇದು ಬೇಡ ಅಂದ್ರೆ ಅದು, ಅದು ಬೇಡ ಅಂದ್ರೆ ಇದು ಅಂತ, ಖರ್ಚು ವೆಚ್ಚದ ದೃಷ್ಟಿಯಿಂದ ನೋಡಿದಾಗ ಜನಸಾಮಾನ್ಯರು ಇದನ್ನ ಅಫೋರ್ಡ್ ಮಾಡಬಹುದು ಅಂತ ಹೇಳ್ತೀರಾ?
0: ಅಫೋರ್ಡಬಿಲಿಟಿ ಅಂತ ಬಂದಾಗ, ಖರ್ಚು ವೆಚ್ಚು ಅಂತ ಬಂದಾಗ, ಇದು ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ಇದನ್ನ ಕವರ್ ಮಾಡ್ತಾರೆ. ಅದರಿಂದ ನಿಮ್ಮ ಡಾಕ್ಟರ್ ಹತ್ರ ಬಂದು ನೀವು ನಮ್ಮ ಇನ್ಶೂರೆನ್ಸ್ ಟಿಪಿಎ ಅವರು ಇರ್ತಾರೆ ಅವ್ರ ಕಡೆ ನೀವು ಡಿಸ್ಕಷನ್ ಮಾಡಿ ತಿಳ್ಕೊಬಹುದು.
1: ಈಗ ಡಾಕ್ಟರ್ ಸ್ನೇಹ ಅವರೇ, ಈ ವಕ್ರೀಕಾರಕ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಕೂಡ ಬೇಕಾಗ್ತದೆ. ತಮ್ಮ ಈ ಹುಬ್ಬಳ್ಳಿಯಲ್ಲಿ ಇರುವಂತಹ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ ಈ ಎಲ್ಲ ಸೌಲಭ್ಯಗಳು ಇದೆಯಾ?
0: ಹೌದು, ನಮ್ಮ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಇದಕ್ಕೆಲ್ಲದಕ್ಕೂ ಸೌಕರ್ಯ ಇದೆ. ಮತ್ತೆ ಇನ್ನೊಂದು, ಈ ಕಾರ್ಯಕ್ರಮ ಮೂಲಕ ಏನ್ ಹೇಳಬೇಕಂದ್ರೆ, ಅತಿ ಶೀಘ್ರದಲ್ಲಿ ನಮ್ಮ ಹುಬ್ಬಳ್ಳಿ ಸೆಂಟರ್ಗೆ ಈ ಲೇಸರ್ ಮೆಷಿನ್ಗಳು ಎಕ್ವಿಪ್ಮೆಂಟ್ಸ್ಗಳು ಎಲ್ಲದೂ ಬರೋದಿದೆ. ಆದ್ರಿಂದ ನಮ್ಮ ಹುಬ್ಳಿ ಧಾರವಾಡ ಅಲ್ಲಿರುವ ಈ ಪೇಷಂಟ್ಸ್ಗಳು ಇನ್ನೆಲ್ಲೂ ಮತ್ತೆ ಬೆಂಗಳೂರಿಗಾಗ್ಲಿ ಬೇರೆ ಊರಿಗೆ ಹೋಗಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹುಬ್ಳಿ ಸೆಂಟರ್ಗೆ ಬಂದು ನೀವಿಲ್ಲೇ ಸರ್ಜರಿ ಮಾಡಿಸ್ಕೊಂಡು ನಿಮ್ಗೆ ಒಂದು ಹೊಸ ಜೀವನ ಮತ್ತು ದೃಷ್ಟಿಯನ್ನು ನೀವು ಕಂಡುಕೊಳ್ಳಬಹುದು.
1: ಧನ್ಯವಾದಗಳು ಡಾಕ್ಟರ್ ಸ್ನೇಹ ಹೆಗಡೆ ಅವರೇ. ವಕ್ರೀಕಾರಕ ಶಸ್ತ್ರಚಿಕಿತ್ಸೆ ಅಂದ್ರೆ ರಿಫ್ರಾಕ್ಟಿವ್ ಸರ್ಜರೀಸ್, ಇದರ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದಿರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಯುವ ಮಿತ್ರರಿಗೆ, ಯುವತಿಯರಿಗೆ ಇದು ಒಂದು ವರದಾನ. ಅಂದ್ರೆ ಕನ್ನಡಕ ಹಾಕೊಂಡು ಕನ್ನಡಕದ ಮೇಲೆ ಅವಲಂಬಿಸಿಕೊಂಡು ಇರುವ ಅಗತ್ಯತೆ ಇಲ್ಲ. ನಮ್ಮ ಕಣ್ಣಿನ ಸೌಂದರ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು, ಜೊತೆಗೆ ಒಳ್ಳೆಯ ದೃಷ್ಟಿಯನ್ನ ಕೂಡ ಅವರು ಹೊಂದಬಹುದು ಅನ್ನೋ ಮಾತನ್ನು ಹೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಈ ವಾರದ ರಸಪ್ರಶ್ನೆ, ವಕ್ರೀಕಾರದ ಶಸ್ತ್ರಚಿಕಿತ್ಸೆಯ ಪ್ರಕಾರಗಳು ಯಾವುವು? ಪ್ರಶ್ನೆ ಮತ್ತೊಮ್ಮೆ, ವಕ್ರೀಕಾರದ ಶಸ್ತ್ರಚಿಕಿತ್ಸೆಯ ಪ್ರಕಾರಗಳು ಯಾವುವು?
3: ಪ್ರಶ್ನೆಗೆ ಉತ್ತರವನ್ನು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಸಮರ್ಥ್ ಆರ್ಕೆಡ್, ಬಿಆರ್ಟಿಸಿ ಬಸ್ ನಿಲ್ದಾಣದ ಎದುರಿಗೆ, ಜುಬ್ಲಿ ಸರ್ಕಲ್, ಧಾರವಾಡ 580001 ಈ ವಿಳಾಸಕ್ಕೆ ಪೋಸ್ಟ್ ಕಾರ್ಡಿನಲ್ಲಿ ಒಂದು ವಾರದ ಒಳಗಾಗಿ ಕಳಿಸಿ.
2: ವಕ್ರೀಕಾರದ ಶಸ್ತ್ರಚಿಕಿತ್ಸೆ ಈ ಕುರಿತು ಇದುವರೆಗೂ ಡಾಕ್ಟರ್ ಸ್ನೇಹ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್, ಸಂಕಲನ ಅನಂತ್ ಪಾಟೀಲ್.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
5: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
4: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
5: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
4: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ ಶೇಕಡ 50% ರಿಯಾಯಿತಿ.
5: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
4: ಮೊಬೈಲ್ 9594924196.
5: 9594924196.
6: ಆಕಾಶವಾಣಿ ಧಾರವಾಡ. ಈಗ ಸಮಯ 7:30:48.
7: ವಿಶ್ವ ಪರಿಸರ ದಿನದ ಶುಭಾಶಯಗಳು.
8: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
7: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು,
4: ಪ್ರಾದೇಶಿಕ ಅರಣ್ಯ ವಿಭಾಗ

0: ಧಾರವಾಡ.
1: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
0: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ.
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ.
1: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
2: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
0: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
3: ಸಂಪರ್ಕಿಸಿ
1: 8277583580 8277583612. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ, ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
4: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
4: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
4: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
8: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
9: ನಮ್ಮ ಆಹಾರದ ಒಂದಂಶ,
8: ನಮ್ಮ ಸಮಯದ ಒಂದಂಶ,
9: ನಮ್ಮ ಆದಾಯದ ಒಂದಂಶ,
8: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
9: ಆಗ ನಮ್ಮ ಬದುಕು ಪಾವನವಾಗುವುದು.
8: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್

0: ಜೆಸ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡು ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್

0: ಸ್ಪಿನೋಜಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ ನಾಲ್ವರು ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಏಳು ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಐದನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿಬಿಟಿ ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಯುಐಡಿಎಫ್ಸಿ, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರಾ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್, ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ವೆಂಕಟ

0: ವೆಂಕಟರಮಣ ಹೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿರುವ ವಿಷಯ ಸೂರ್ಯ ನಮಸ್ಕಾರದ ವೈಜ್ಞಾನಿಕ ಲಾಭಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನಿಗೆ ವಿಶೇಷ ಮಹತ್ವವಿದೆ. ಸೂರ್ಯನು ಕೇವಲ ಬೆಳಕಿನ ಮೂಲವಲ್ಲ, ಜೀವಶಕ್ತಿ, ಆರೋಗ್ಯ ಮತ್ತು ಚೈತನ್ಯದ ಪ್ರತೀಕ. ಹಳೆಯ ಕಾಲದಿಂದಲೇ ನಮ್ಮ ಋಷಿ ಮುನಿಗಳು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಯೋಗಾಭ್ಯಾಸ ಮತ್ತು ಸೂರ್ಯ ನಮಸ್ಕಾರ ಮಾಡುವ ಪರಂಪರೆಯನ್ನು ಬೆಳೆಸಿದ್ದರು. ಸೂರ್ಯ ನಮಸ್ಕಾರ ಎಂದರೆ ಕೇವಲ 12 ಆಸನಗಳ ಸಮೂಹ. ಪ್ರತಿ ಆಸನವು ದೇಹದ ವಿಭಿನ್ನ ಭಾಗಗಳಿಗೆ ಕೆಲಸವನ್ನ ಕೊಡುತ್ತದೆ, ವ್ಯಾಯಾಮವನ್ನ ಕೊಡುತ್ತದೆ. ಇದೊಂದು ಸಂಪೂರ್ಣ ವ್ಯಾಯಾಮ. ಇದು ವ್ಯಾಯಾಮವಷ್ಟೇ ಅಲ್ಲ, ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಸಮತೋಲನಗೊಳಿಸುವ ಒಂದು ಸಂಪೂರ್ಣ ಅಭ್ಯಾಸ. ಸೂರ್ಯ ನಮಸ್ಕಾರವನ್ನು ನಾವು ಮಾಡುವಾಗ ದೇಹದ ಸ್ನಾಯುಗಳು ಸ್ಟ್ರೆಚ್ ಆಗುತ್ತದೆ, ರಕ್ತ ಸಂಚಾರ ದೇಹದ ಪ್ರತಿಯೊಂದು ಅಂಗಕ್ಕೂ ಹೆಚ್ಚು ಆಗುತ್ತದೆ, ಅದರ ಜೊತೆಯಲ್ಲಿ ಉಸಿರಾಟದ ವ್ಯವಸ್ಥೆ ಚುರುಕಾಗತ್ತೆ. ಉಸಿರಾಟದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಪ್ರಾಣಾಯಾಮದ ಇಫೆಕ್ಟ್ ಕೂಡ ಸಿಗತ್ತೆ, ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗ್ತಾ ಬರುತ್ತೆ. ಪ್ರತಿದಿನ 6-12 ಸುತ್ತು ಸೂರ್ಯ ನಮಸ್ಕಾರ ಮಾಡಿದರೂ ಕೂಡ ನಮ್ಮ ದೇಹದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಎಸ್ಪೆಷಲಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ 21 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದಾಗಿ ತುಂಬಾನೇ ಸಹಾಯ ಆಗುತ್ತೆ. ಈ ಸೂರ್ಯ ನಮಸ್ಕಾರ ವಿಶೇಷವಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಇರುವವರಿಗೆ ಬಹಳ ಉಪಯುಕ್ತ. ಯಾರು ಹೆಚ್ಚೊತ್ತು ಕೂತ್ಕೊಂಡಿರ್ತಾರೋ, ದೇಹಕ್ಕೆ ವ್ಯಾಯಾಮ ಇಲ್ಲವೋ ಅವರಿಗೆ. ಇಂದಿನ ಕಾಲದಲ್ಲಿ ನಾವು ಹೆಚ್ಚು ಸಮಯ ಕುಳಿತೇ ಕೆಲಸ ಮಾಡುತ್ತೇವೆ, ಮೊಬೈಲ್ ಬಳಸುತ್ತೇವೆ, ವ್ಯಾಯಾಮ ಕಡಿಮೆ ಮಾಡುತ್ತೇವೆ. ಇದರಿಂದ ದೇಹದಲ್ಲಿ ಸ್ಟಿಫ್ನೆಸ್, ಸುಸ್ತಾಗುವುದು ಹಾಗೂ ಒಬೆಸಿಟಿ ಅಂದ್ರೆ ಬೊಜ್ಜು ಹೆಚ್ಚಾಗ್ತಾ ಇದೆ. ಸೂರ್ಯ ನಮಸ್ಕಾರ ದೇಹದ ಸಂಪೂರ್ಣ ಭಾಗಗಳಿಗೆ ಚಲನೆ ನೀಡುತ್ತದೆ. ವಿಶೇಷವಾಗಿ ಬೆನ್ನುಹುರಿ, ಹೊಟ್ಟೆಯ ಸ್ನಾಯುಗಳು, ಕೈ ಮತ್ತು ಕಾಲುಗಳು, ಉಸಿರಾಟ ವ್ಯವಸ್ಥೆ, ನರಮಂಡಲ ಇವೆಲ್ಲಕ್ಕೂ ಇದು ಒಳ್ಳೆ ಪರಿಣಾಮವನ್ನು ಬೀರುತ್ತದೆ. ಹಲವಾರು ಅಧ್ಯಯನಗಳ ಪ್ರಕಾರ ಸೂರ್ಯ ನಮಸ್ಕಾರ ನಮ್ಮ ಮೆಟಬಾಲಿಸಂ ಹೆಚ್ಚಿಸಲು, ಕ್ಯಾಲೋರಿ ಬರ್ನ್ ಮಾಡಲಿಕ್ಕೆ, ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮಹಿಳೆಯಲ್ಲಿರುವಂತಹ ಮುಟ್ಟಿನ ಸಮಸ್ಯೆ, PCOS, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುವ ಸಂದರ್ಭಗಳಲ್ಲಿ ಈ ಒಂದು ಸೂರ್ಯ ನಮಸ್ಕಾರ ತುಂಬಾ ಸಹಕಾರಿ. ಆದರೆ ಮುಟ್ಟಿನ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಬಾರದು, ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹ ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತೆ. ಸೂರ್ಯ ನಮಸ್ಕಾರ ಮಾಡುವಾಗ ಉಸಿರಾಟಕ್ಕೆ ವಿಶೇಷ ಮಹತ್ವ ಇದೆ. ಮುಂದೆ ಬಾಗುವಾಗ ಉಸಿರನ್ನ ಬಿಡಬೇಕು, ಹಿಂದಕ್ಕೆ ವಾಲುವಾಗ ಉಸಿರನ್ನ ಎಳೆಯಬೇಕು. ಯಾವಾಗ ಎದೆ ಅಗಲ ಆಗುತ್ತೋ ಆವಾಗ ಉಸಿರನ್ನು ಒಳಗೆ ಎಳೆದುಕೊಳ್ಬೇಕು, ಎದೆ ಕುಗ್ಗಿದಾಗ ಉಸಿರನ್ನು ಹೊರಗಡೆ ಬಿಡಬೇಕು. ಈ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ಉಂಟಾಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ಪ್ರಾರಂಭದಲ್ಲಿ ನಿಧಾನವಾಗಿ ಆರಂಭಿಸಬೇಕು, ಒತ್ತಾಯಪೂರ್ವಕವಾಗಿ ಹೆಚ್ಚು ಸುತ್ತು ಮಾಡಬಾರದು. ಹೃದಯದ ಸಮಸ್ಯೆ, ಸಿವಿಯರ್ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಹಿಸ್ಟ್ರಿ ಅಂದ್ರೆ ಆಪರೇಷನ್ ಅನ್ನು ಮಾಡಿಕೊಂಡಿದ್ರೆ ತಜ್ಞರ ಸಲಹೆಯೊಂದಿಗೆ ಮಾತ್ರ ಈ ಅಭ್ಯಾಸವನ್ನು ಮಾಡಬೇಕು. ಒಂದು ಮುಖ್ಯ ವಿಷಯ ಏನಂದ್ರೆ ಯಾವಾಗಲೂ ಮಾಡುವಂತದ್ದನ್ನು ನಾವು ರೂಢಿ ಮಾಡಿಸ್ಕೋಬೇಕು. 4 ದಿವಸ ಮಾಡ್ತೀವಿ, June 21 ಯೋಗ ದಿವಸ ಮಾಡ್ತೀವಿ, 4 ದಿವಸ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ, ಹಾಗೆ ಮಾಡಬಾರದು. ಪ್ರತಿದಿನ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಕೆಲ ನಿಮಿಷ ಯೋಗಾಭ್ಯಾಸ ಮಾಡಿದರೆ ಮನಸ್ಸಿಗೂ ಸಹ ಹೊಸ ಉತ್ಸಾಹ ಸಿಗುತ್ತದೆ. ಸೂರ್ಯ ನಮಸ್ಕಾರವು ಕೇವಲ ದೇಹವನ್ನು ಚುರುಕಾಗಿಸುವುದಲ್ಲ, ಜೀವನಕ್ಕೂ ಸಹ ಹೊಸ ಶಕ್ತಿಯನ್ನು ನೀಡುತ್ತದೆ. ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

शुद्धता से भरा निर्मा शुद्ध नमक। ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಸ್ವರಗಳಲ್ಲಿದೆ ಗಣೇಶನ ಗಲಾಟೆ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋ.

0: ಅಭಿಲಾಷಿ ಸೈಬಾಲ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: after remaining unbeaten in the group stage and will face China today. And now for a look at today's newspapers, it's over to VC Pramod.
1: Thank you, Naresh. On its front page under the headline Push for India-Venezuela Ties, Hindustan Times carries a picture of Prime Minister Narendra Modi and Venezuela's acting president Delcy Rodriguez. The paper says the two leaders held talks on forging a long-term energy partnership and collaboration in pharmaceuticals and critical minerals. India-Venezuela vow deeper energy ties, writes the Tribune. As a court sent Lokesh Bajaj, owner of the hotel where 21 people were killed in a devastating fire, to police custody, the Delhi government said it would withdraw its bed and breakfast policy, reports the Pioneer. A picture on its front page shows family members at the last rites of the victims of the fire under the headline, Eight Fires, One Broken Family. Still seething with anger at the Congress ditching it and switching over to the TVK immediately after the Tamil Nadu Assembly elections, the DMK announced its decision to boycott the INDIA block meeting slated for the 8th of June, says a top headline in the Statesman. Rebel Rita Brata's expulsion from TMC void, writes the Asian Age, quoting the West Bengal Assembly Speaker, adding that there are 61 MLAs in the rebel camp. And its editorial, titled Funding India's Climate Future, a $1 trillion question, the Hindu writes that India will require roughly $2.5 trillion by 2030 to meet its nationally determined contributions. Over the longer term, the cost of achieving net zero emissions by 2070 is estimated at $10.1 trillion, nearly three times India's current GDP. And finally, in what climbers are calling a miracle, 52-year-old Sherpa guide, who was presumed dead at Mount Everest after he vanished during descent on May 29th, was found alive 6 days after base camp, reports the Times of India under the headline, Sherpa survives 6-day Everest ordeal, sans food, oxygen. And with that, it's back to you, Naresh.
0: Thank you, Pramod. And now before we end the bulletin, the headlines once again. Prime Minister Narendra Modi to visit Gujarat and Daman today to launch multiple development projects worth around 21,800 crore rupees. Prime Minister calls upon athletes participating in World Yogasan Championship to become ambassadors of Ayush Ministry's Yog 365 campaign. Reserve Bank of India to announce its bi-monthly monetary policy today. Former Lok Sabha Secretary General and constitutional expert Subhash C. Kashyap passes away in New Delhi. Russian President Vladimir Putin says US pressure will not affect India-Russia ties, describes India as a reliable partner, and India to take on arch rivals Pakistan in semi-final of Men's Under 18 Asia Cup Hockey Tournament in Japan today. And with that, we end the morning news. Have a nice day.
2: Akashavani, Dharavada. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶ್ವ ಪರಿಸರ ಜಲಸಂಕಷ್ಟ ಪರಿಹಾರಗಳು ಈ ಕುರಿತು ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ನಿವೃತ್ತ ನಿರ್ದೇಶಕರು ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಧಾರವಾಡ ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರೊಂದಿಗೆ ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್.
3: ಆತ್ಮೀಯ ಕೇಳುಗ್ರೆ, ಜೂನ್ 5 ವಿಶ್ವ ಪರಿಸರ ದಿನ. ಪರಿಸರ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಕಂಗೊಳಿಸುವಂತ ಹಸಿರಾದ ವಾತಾವರಣ, ನವಿರಾದ ಪಕ್ಷಿಗಳ ಕಲರವ, ಸುಮಧುರವಾದಂಥ ಸಂಗೀತ ನಮ್ಮ ಕಣ್ಣು ಮುಂದೆ ಕಾಣ್ತದ. ಆದ್ರೆ ಇವತ್ತು ಇದನ್ನ ನಾವು ಬರೇ ಪಟಗಳಲ್ಲಿ ಚಿತ್ರಗಳಲ್ಲಿ ಕಾಣ್ತಾ ಇದ್ದೀವಿ ಏನೋ ಅಂತ ಹೇಳಕ್ಕೆ ಬಹಳಷ್ಟು ವಿಷಾದ ಅನಿಸ್ತದೆ. ಇವತ್ತು ಸಾಕಷ್ಟು ಪರಿಸರ ತನ್ನ ಸೌಂದರ್ಯವನ್ನ ಕಳ್ಕೊಂಡು ಮಲಿನತೆಯತ್ತ ಹೋಗ್ತಾ ಇದೆ. ಮನುಷ್ಯನ ಒಂದು ದುರಾಸೆ ಲಾಲಸೆಯಿಂದ ಪರಿಸರ ಇವತ್ತು ವಿನಾಶದತ್ತ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತರು ನಾವು ನೀವು ಎಲ್ಲ. ಈ ಪರಿಸರವನ್ನ ಉಳಿಸಬೇಕು, ಮುಂದಿನ ಪೀಳಿಗೆಗೆ ಅವ್ರಿಗೂ ಕೂಡ ಜೀವನವನ್ನ ಆನಂದಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನೋದು ಇವತ್ತಿನ ನೀಡ್ ಆಫ್ ದ ಅವರ್ ಅಂತ ಹೇಳ್ತೀವಿ ನಾವು. ಈ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪರಿಸರ ಹೆಂಗಿರ್ಬೇಕು, ಜಲ ನೆಲ ಇದೆಲ್ಲ ಹೆಂಗ್ ಇದ್ರ ನಾವು ಉತ್ತಮ ಜೀವನವನ್ನ ನಡೆಸ್ತೀವಿ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇದ್ದಾರೆ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆಯ ನಿವೃತ್ತ ನಿರ್ದೇಶಕರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು, ಜೊತೆಗೆ ಪರಿಸರದ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿ ಉಳ್ಳಂತ ಒಬ್ಬ ಪರಿಸರ ಪ್ರೇಮಿ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪೋದಾರ್.
4: ನಮಸ್ಕಾರ ಮೇಡಮ್.

0: ಡಾಕ್ಟರ್ ರಾಜೇಂದ್ರ ಪೌದ್ದಾರ್ ಅವರ, ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನ ಬರ್ತದೆ. ಮತ್ತೆ ಎಂದಿನಂತೆ ಸಸಿ ನೆಡುವ ಒಂದು ಸಾಂಕೇತಿಕ ಕಾರ್ಯಕ್ರಮ, ಫೋಟೋ ಸೆಷನ್ನು ಪತ್ರಿಕೆಗಳಲ್ಲಿ ಬರುವುದು, ಇದೊಂದು ಕೆಲಸ ನಾವು ಮಾಡಿದ್ವಿ ಅಂತ ಒಂದು ದಾಖಲೆ ಬರ್ಕೊಳ್ಳೋದು ಬಹಳ ಸಾಮಾನ್ಯ. ಆದ್ರೆ ಇದು ಆಗಬಾರದು. ಪರಿಸರ ದಿನ ನಿತ್ಯ ನೂತನವಾಗಿರಬೇಕು, ಪ್ರತಿ ವರ್ಷ ಕೂಡ ದಿನಂಪ್ರತಿ ಪರಿಸರ ದಿನಾಚರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ವರ್ಷದ ಘೋಷವಾಕ್ಯ ಏನು ಮತ್ತು ಈ ಪರಿಸರದ ಒಂದು ಮಹತ್ವ, ಇದರ ಮುಂದೆ ಇರುವಂತಹ ಸವಾಲುಗಳು, ಇದರ ಬಗ್ಗೆ ಹೇಳ್ತೀರಿ?
1: ಧನ್ಯವಾದಗಳು ಮೇಡಮ್. ತಮ್ಮ ಆಕಾಶವಾಣಿ ಧಾರವಾಡ ಮಾಧ್ಯಮ ಮೂಲಕ ನಾನು ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಬಯಸ್ತಾ ಇದ್ದೀನಿ. ಎಲ್ಲರೂ ಪ್ರಕೃತಿ ಮಾತೆ ಮಕ್ಕಳು, ಪ್ರಕೃತಿ ಮಾತೆ ಮಡಿಲಲ್ಲಿ ಬೆಳೆದು ನಮ್ಮ ಬದುಕನ್ನು ನಾವು ಸಾಗಿಸಬೇಕು. ಇಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ, ಪ್ರಕೃತಿ ಸಂಕಷ್ಟ ಇವೆಲ್ಲವೂ ಕೂಡ ನಮಗೆ ಅತ್ಯಂತ ನೋವಿನ ವಿಷಯಗಳಾಗಿವೆ. ಇದು ಈಗ ನಮ್ಗೆ ಜಾಗೃತಿ ಗಂಟೆ ಕೂಡ ಆಗಬೇಕು. ಲಕ್ಷಾಂತರ ವರ್ಷಗಳಿಂದ ಇಲ್ಲಿ ಪರಿಸರ ಇದೆ, ಪರಿಸರ ಜೊತೆಗೆ ಸಕಲ ಜೀವರಾಶಿಗಳು ಅಲ್ಲಿ ಬೆಳೆದು ಬಂದಿವೆ. ಆದರೆ ಇತ್ತೀಚೆಗೆ ತಾವಾಗಲಿ ಹೇಳಿದ್ರಿ ಪರಿಚಯದಲ್ಲಿ, ಮಾನವ ನಿರ್ಮಿತ ಆಂಥ್ರೋಪೋಜೆನಿಕ್ ಮನುಷ್ಯ ನಿರ್ಮಾಣ ಮಾಡಿದ ಕಾರಣಗಳಿಂದ ಆಗಿ ಇವತ್ತು ನಿಸರ್ಗ ಸಂಕಷ್ಟ ಉದ್ಭವ ಆಗಿದೆ. ನಿಸರ್ಗ ತನ್ನಷ್ಟು ತಾನೇ ತನ್ನ ಆಂತರಿಕ ಚಲನೆಗಳಿಂದ ಬದುಕ್ತಾ ಬಂದಿದೆ ಮತ್ತು ಅದು ಎವಲ್ಯೂಷನ್ ಆಗ್ತಾ ಇದೆ. ಆದರೆ ಈ ಸಂಕಷ್ಟ ಅನ್ನೋ ಶಬ್ದ, ಸಂಕಷ್ಟ ಅನ್ನೋ ಪರಿಸ್ಥಿತಿ ಯಾವಾಗ ಉದ್ಭವ ಆತಂದ್ರೆ, ನಿಸರ್ಗದ ಆಂತರಿಕ ಸರ್ವೇ ಸಾಮಾನ್ಯ ಚಲನೆಯನ್ನು ಮೀರಿ ಮನುಷ್ಯನ ಬಾಹ್ಯ ಒತ್ತಡ ಏನಿದೆ, ಆಂಥ್ರೋಪೋಜೆನಿಕ್ ಫ್ಯಾಕ್ಟರ್ಸ್ ಅಂತ ಏನಂತೆ, ಮನುಷ್ಯನ ತಾವು ಲಾಲಸೆ ಆಸೆ ಮತ್ತು ದುರಾಸೆ ಅಂತ ಅವುಗಳಿಂದ ಮನುಷ್ಯ ಜಗತ್ತಿನಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಜೊತೆಗೆ ಬೇಡಿಕೆಗಳು, ಅನ್ನ, ವಸತಿ, ನೀರು, ಕೃಷಿ ಭೂಮಿ ಎಲ್ಲಕ್ಕೂ ಬೇಡಿಕೆ ಹೆಚ್ಚಾಗ್ತಿದೆ. ಆದರೆ ಇದು ಯಾವ ಗತಿಯಲ್ಲಿ ಸಾಗ್ತದೆ ಅಂದರೆ, ನಿಸರ್ಗದ ಕೊಡುವಿಕೆ ಏನಿದೆ ಅದನ್ನು ಮೀರಿ ಬೇಡಿಕೆ ಆಗ್ತಾ ಇರೋದ್ರಿಂದ ಅದರಲ್ಲಿ ಇಂಬ್ಯಾಲೆನ್ಸ್ ಆಗಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಆದರೆ ನಾವು ಇದನ್ನ ತಡೆಗಟ್ಟುವಂಥ ಕೆಲಸ ಇವತ್ತಾಗಬೇಕೆ. ಅದಕ್ಕಾಗಿ ಜಗತ್ತಿನಾದ್ಯಂತ ಯುನೈಟೆಡ್ ನೇಷನ್ಸ್ನವರು ಈ ಕಾರ್ಯಕ್ರಮವನ್ನು ವಿಶ್ವ ಪರಿಸರ ದಿನಾಚರಣೆ ಹಮ್ಮಿಕೊಳ್ತಾರೆ. ಜಗತ್ತಿನ 100+ ರಾಷ್ಟ್ರಗಳು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾಡ್ತಾರೆ, ಕರ್ನಾಟಕದಲ್ಲಿ ಮಾಡ್ತಾರೆ, ನಾವು ಧಾರವಾಡದಲ್ಲಿ ಕೂಡ ಈಗ ನಾಳೆ ಮಾಡ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ದಿ ಎನ್ವಿರಾನ್ಮೆಂಟ್ ಫಾರ್ ದ ಕ್ಲೈಮೇಟ್ ಅಂಡ್ ಫಾರ್ ದ ಫ್ಯೂಚರ್ ಭಾಳ ಚೆನ್ನಾಗಿ ಕೊಟ್ಟಾರೆ. ನಾವು ನಿಸರ್ಗದಿಂದ ಪ್ರೇರಿತ ಆಗಿದ್ದೇವೆ ಮತ್ತು ಈ ನಮ್ಮ ಹವಾಮಾನಕ್ಕೆ ನಾವು ಒಗ್ಗೂಡಬೇಕಾಗಿದೆ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ನಾವು ಜಾಗೃತರಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಸಾರಾಂಶ ಈ ವರ್ಷದ ಘೋಷವಾಕ್ಯದ್ದು.
0: ಈಗ ಪೋದರ್ ಅವರ, ಈ ವಿಶ್ವ ಪರಿಸರ ದಿನದಂದು ನಮ್ಮ ಧಾರವಾಡದಲ್ಲಿ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಿ?
1: ಮೇಡಮ್, ನಮ್ದು ಒಂದು ಸಂಘಟನೆ ಇದೆ ರೀ, ಪರಿಸರಕ್ಕೆ ನಾವು ರಾಜ್ಯ ಸಂಘಟನೆ ಇದೆ. ಇದು ಕೆಲವು ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಪರಿಸರ ಅನಾಹುತಗಳಾಗ್ತಾ ಇದಾವೆ, ಅದು ಪಶ್ಚಿಮ ಘಟ್ಟಗಳಾಗಿರ್ಬೋದು, ನದಿಗಳಾಗಿರ್ಬೋದು, ನದಿಗಳ ಮಾಲಿನ್ಯ ಆಗಿರ್ಬೋದು, ಇಡೀ ದೇಶದ ಕೂಡ ಒಳಗೊಂಡಂತೆ ಈ ಸಮಸ್ಯೆಗಳಿಗೆ ಯಾರಾದರೂ ಒಂದು ಪ್ರತಿರೋಧ ಒಡ್ಡಬೇಕು ಅಥವಾ ಈ ಬೆಳವಣಿಗೆಗಳಿಗೆ, ಆ ಉದ್ದೇಶದಿಂದ ರಾಜ್ಯ ಮಟ್ಟದ ಒಂದು ಬುದ್ಧಿಜೀವಿಗಳು, ಪರಿಸರ ಪ್ರೇಮಿಗಳೆಲ್ಲ ಸೇರಿಕೊಂಡು ನಾವು ಪರಿಸರಕ್ಕಾಗಿ ನಾವು ಸಂಘಟನೆ ಮಾಡಿದ್ದೀವಿ. ಪರಿಸರಕ್ಕಾಗಿ ನಾವು ಧಾರವಾಡ ಜಿಲ್ಲಾ ಘಟಕದ ಮಾಡಿದ್ದೀವಿ. ಅದಕ್ಕೆ ಇತ್ತೀಚೆಗೆ ನಾವು ಈ ನಮ್ಮ ಆಡಳಿತ ಮಂಡಳಿಯನ್ನು ಪುನಃಸ್ಥಾಪಿಸಿ ಚಟುವಟಿಕೆಯನ್ನು ಗಂಭೀರವಾಗಿ ಕೈಗೆತ್ತಿಕೊಂಡಿದ್ದೆವು. ಇಲ್ಲಿ ಮೇಡಮ್, ತಮ್ಗೆ ಗೊತ್ತಿದ ಹಾಗೆ ಪರ್ಯಾವರಣ ಅಂತಾರಾಷ್ಟ್ರೀಯ ಸಮಸ್ಯೆ ಇದೆ, ಅದು ಹವಾಮಾನ ವೈಪರೀತ್ಯದಿಂದ ಆಗ್ತದೆ. ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಧಾರವಾಡಕ್ಕೆ ಬರೋದಾದ್ರೆ, ಇಲ್ಲಿ ಧಾರವಾಡ ಒಂದು ಸುಂದರ ಸಾಂಸ್ಕೃತಿಕ ನಾಡು ಅಂತ ಹೇಳಿ ಜಗತ್ ಪ್ರಸಿದ್ಧಿದೆ. ಆದರೆ ಇವತ್ತಿನ ಇತ್ತೀಚಿನ ಘಟನೆಗಳನ್ನ ನೋಡಿದ್ರೆ ಇಲ್ಲಿ ಬೌದ್ಧಿಕವಾಗಿ ಹೈಯೆಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರವಾಡದ ಹೆಸರಿದೆ. ಆದರೆ ಭೌತಿಕವಾಗಿ ಪರಿಸರ ಫಿಸಿಕಲ್ ನಾವು ಎನ್ವಿರಾನ್ಮೆಂಟ್ ತಗೊಂಡ್ರೆ ಧಾರವಾಡ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಬಹುದು. ಅದಕ್ಕೆ ಕೆಲವರು ಆರ್ಗ್ಯುಮೆಂಟ್ ಮಾಡು, ಏನಾಗಿದೆ ಚೆನ್ನಾಗಿದೆ ಅಂತ. ನೀವು ದಯವಿಟ್ಟು ನೋಡ್ರಿ, ಇಲ್ಲಿ 100+ ಕೆರೆಗಳಿದ್ದು ಇವತ್ತು ಕೆರೆಗಳೆಲ್ಲ ಕ್ಷೀಣಿಸಿ ಹೋಗಿವೆ. ಬಹುಶಃ ನನ್ನ ಕೈಬೆರಳಲ್ಲಿ ಎಣಿಸುವಂತ 7-8 ಕೆರೆಗಳು ಇದ್ದ ಕೆರೆಗಳು ಕೂಡ ಅವು ಸಂಪೂರ್ಣ ಮಾಲಿನ್ಯವಾಗಿ ಅವು ಒಂಥರ ಕೊಳಚೆ ಪ್ರದೇಶ ಆದಂಗೆ ಕೆರೆಗಳ ಪರಿಸ್ಥಿತಿ. ಧಾರವಾಡ ಸುತ್ತಮುತ್ತಲ ತಾವು ಹೇಳಿದಾಗೆ ಸುಂದರ ಅರಣ್ಯ ಇತ್ತು, ಅರಣ್ಯದ ಅಂಚಾದರೂ ಇತ್ತು, ಪ್ರಾಣಿ ಪಕ್ಷಿಗಳು ಇದ್ದು ಅವು ಕೂಡ ನಾಶ ಆಗಿ ಇವತ್ತು ಕಂಪ್ಲೀಟ್ ಅರ್ಬನ್ ಕಾಂಕ್ರೀಟ್ ಜಂಗಲ್ ಆದಂಗಾದ್ರಿ. ಹುಬ್ಬಳ್ಳಿ ಧಾರವಾಡದ ಮುಂಚೆ ನಮ್ಮ ಅರಣ್ಯ ಇಲಾಖೆಯಿಂದ ಎಂಪ್ರಿಯತ್ ಒಂದು ಸಂಸ್ಥೆ ಇದೆ, ಅವರೊಂದು ಬಹಳ ಸುಂದರವಾದ ಒಂದು ರಿಸರ್ಚ್ ಅನ್ನ, ಬ್ಯೂಟಿಫುಲ್ ರಿಸರ್ಚ್ ಇದೆ ಕಂಡಕ್ಟೆಡ್. ಏನಪ್ಪ ಅಂದ್ರೆ, ಹುಬ್ಬಳ್ಳಿ ಧಾರವಾಡ ಮಧ್ಯ ಇದೇನು ಸ್ಟ್ರೆಚ್ ಇದೆ, ಇಲ್ಲಿ ಈ ಎರಡೂ ಪಟ್ಟಣಗಳ ಮಧ್ಯ 20 ವರ್ಷದಿಂದ ಯಾವ ರೀತಿ ಹಸಿರಿತ್ತು, ಇವತ್ತು ಯಾವ ರೀತಿ ಹಸಿರತ್ತೆ, ನೀವು ಒಂದು ತುಲನಾತ್ಮಕವಾಗಿ ಪಿಕ್ಚರ್ ತೋರಿಸ್ತಾರೆ ಅವರು. ಇಷ್ಟು ಕೆಟ್ಟ ಅನ್ನಿಸ್ತಲ್ರಿ, ಏನು ಗ್ರೀನ್ ಇತ್ತು ಹಸಿರಿತ್ತು ಸಂಪೂರ್ಣವಾಗಿ ಕೆಂಪಾಗಿದೆ, ಅಂದರೆ ಅರ್ಬನ್ ಕಾಂಕ್ರೀಟ್ ಜಂಗಲ್ ಆಗಿದೆ.
0: ಹೌದು,
1: ಅದರಿಂದ ಜನಸಂಖ್ಯೆ ಹೆಚ್ಚಾಗಿದೆ, ಟ್ರಾಫಿಕ್ ತೊಂದರೆ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳ ತೊಂದರೆ ಆಗ್ತಾ ಇದೆ, ಕೆರೆಗಳ ತೊಂದರೆ, ಜಲ ಸಮಸ್ಯೆ ಇದೆ, ವಾಯುಮಾಲಿನ್ಯ ಸಮಸ್ಯೆ ಇದೆ, ಈ ಎಲ್ಲ ರೀತಿಯ ಸಮಸ್ಯೆಗೆ ಉದ್ಭವವಾಗಿ ನಾವು ವಿದ್ಯಾರ್ಥಿ ದೇಶದಲ್ಲಿದ್ದಾಗ ಏನು ಸುಂದರವಾದ ಧಾರವಾಡ 1980 ಅದು ಇವತ್ತಿಲ್ಲ. 33-34

0: ಟೆಂಪ್ರೇಚರ್ ಬಂದರೆ ಮಳೆ ಆಗ್ತಿತ್ತು. ಮಳೆ ಯಾವಾಗ ಆಗ್ತಿತ್ತು, ಕರೆಕ್ಟ್ ಜೂನ್ 5ಕ್ಕೆ ಮಳೆ ಆಗಬೇಕು, ಅದು ನಿಸರ್ಗದ ಒಂದು ಅಶ್ಯೂರೆನ್ಸ್ ಆ ರೀತಿ ಇತ್ತು. ಇವತ್ತು ಎಲ್ಲನೂ ಅನ್ಸ್ಟೇಬಲ್ ಆಗಿಬಿಟ್ಟಿದೆ.
1: ಅತಿಯಾದ ಬಿಸಿಲು, ಯಾವುದೋ ಕಾಲಕ್ಕೆ ಮಳೆ ಬರೋದು, ಹೆಂಗೋ ಒಟ್ಟು ಹವಾಮಾನ ವೈಪರೀತ್ಯ.
0: ಇದೆ ಎಲ್ಲಕ್ಕೂ ಮೂಲ ಕಾರಣ ತಾವು ಹೇಳಿದ ಶಬ್ದ ಹವಾಮಾನ ವೈಪರೀತ್ಯ. ಏನಾಗ್ತದೆ, ಹವಾಮಾನ ವೈಪರೀತ್ಯದಿಂದ ಸಂಪೂರ್ಣ ಏನು ನೈಸರ್ಗಿಕ ವಿಕೋಪಗಳು ಎಕ್ಸ್ಟ್ರೀಮ್ ಆಗಿದೆ. ಅತಿಯಾದ ಬಿಸಿಲು, ಅತಿಯಾದ ಮಳೆ, ಫ್ಲಡ್ಸು ಆ್ಯಂಡ್ ಡ್ರಾಟ್ಸ್ ಕಂಟಿನ್ಯೂಸ್ ಆಗ್ತದೆ. ಇದು ಜನಜೀವನವನ್ನು ಅಸ್ತವ್ಯಸ್ತ ಆಗ್ತದೆ. ಆದರೆ ಇಲ್ಲಿ ಕೆರೆಗಳ ಪರಿಸ್ಥಿತಿ ಇರ್ಬೋದು, ಮಣ್ಣಿನ ಪರಿಸ್ಥಿತಿ, ಅರಣ್ಯ ಪರಿಸ್ಥಿತಿ ಇದೆಲ್ಲ, ಇದು ಒಂದು ಯಾವುದೋ ಒಂದು ಆಧುನಿಕತೆಯ ಈ ನಾಗಾಲೋಟದಲ್ಲಿ ಸಾಗ್ತಾ ಇರತಕ್ಕಂಥ ನಮ್ಮ ಅರ್ಥವ್ಯವಸ್ಥೆಯ ಅದರ ಹಿಡಿತಕ್ಕೆ ಸಿಕ್ಕು ಅಥವಾ ಅದರ ಓಟಕ್ಕೆ ಸಿಕ್ಕು ನಾಶ ಆಗ್ತಾ ಇದೆ. ನನ್ನ ಪ್ರಕಾರ ಮುಖ್ಯವಾಗಿ ಈ ನಮ್ಮ ಆರ್ಥಿಕ ವಿಚಾರಗಳು, ಅವುಗಳ ಬಗ್ಗೆ ನಮ್ಗೆ ಸಾಕಷ್ಟು ಚಿಂತನೆ ಮಂತ್ರ. ಈಗ ಸಾಮಾನ್ಯ ಜನರು ಅಥವಾ ಹಳ್ಳಿ ಜನ ಹೇಳೋದು ಪಾಪ ಹೆಚ್ಚಾಯಿತು, ದೇವ್ರ ಶಾಪ ಆಯ್ತಲ್ಲ, ಅದೆಲ್ಲ ಸುಳ್ಳು. ಮನುಷ್ಯನ ಸ್ವಯಂಕೃತ ಅಪರಾಧದಿಂದ ಈ ಜಲ ನೆಲ ಸಂಕಷ್ಟ ಉದ್ಭವ ಆಗುತ್ತೆ, ಈ ಪರಿಸರ ಸಂಕಷ್ಟ ಉದ್ಭವ ಆಗ್ತದೆ. ಅದಕ್ಕೆ ಕಾರಣೀಭೂತರಾದವರು ಯಾರು? ಜಲ ಯಾವ ರೀತಿ ನುಂಗ್ತಾ ಇದ್ದಾರೆ, ನಾಶ ಮಾಡ್ತಾರೆ, ನೆಲ ಯಾವ ರೀತಿ ನಾಶ ಮಾಡ್ತಾರೆ, ಅರಣ್ಯಗಳನ್ನು ಯಾವ ರೀತಿ, ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ಕೊಲ್ತಾ ಇದ್ದಾರೆ, ಇವುಗಳ ಹಿಂದಿರುವ ಕಾರಣದ ಕೈಗಳು ಯಾವು ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಸರ್ಕಾರ ಕೂಡ ಈ ರೀತಿಯಲ್ಲಿ ಜಾಗೃತ ಆಗಬೇಕು, ಜೊತೆಗೆ ಸಮಾಜದ ಮುಖಂಡರು ಮತ್ತು ಸಮಾಜ ಸದಸ್ಯರು, ಕಮ್ಯುನಿಟಿ ಸಮುದಾಯ ಸದಸ್ಯರು ಕೂಡ ಜಾಗೃತ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರದ ಕಾಯ್ದೆ ಕಾನೂನುಗಳು ಬೇಕು, ಮತ್ತು ಜನರಲ್ಲಿ ಕೂಡ ಅದೇ ಪ್ರಕಾರ ತಿಳುವಳಿಕೆ ಕೂಡ ಇದ್ದಾಗ ನಾವು ಈ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ. ಮೇಡಮ್,
1: ಈಗ ಪೋದಾರ್ ಅವರ, ತಾವು ಪರಿಸರ ಹೆಂಗ್ ಹಾಳಾಗ್ಲಿಕ್ಕತ್ತದ, ಮನುಷ್ಯನ ಒಂದು ಅತಿಯಾದ ಆಸೆ ಅಂದ್ರೆ ಇನ್ನೂ ಮಾಡಬೇಕು ಅಂತೇಳಿ ಈ ಕಾಡನ್ನ ನಾಶ ಮಾಡಿ ಕಾಡಿನೊಳಗೆ ನುಗ್ಗಿ ಇವತ್ತು ನಾವು ಸೈಟ್ಗಳನ್ನ ಮಾಡಿಕೊಂಡು ಮನೆ ಕಟ್ತಾ ಹೋಗ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲ ತಾವು ಮಾತಾಡಿದ್ರಿ.
0: ಮೇಡಮ್, ಇಡೀ ವಿಶ್ವನೇ ಅದರ ಬಹುಪಾಲ ನೀರಿದೆ, ಆದ್ರೆ ಇಲ್ಲಿ ಒಂದು ಭ್ರಮೆ ಇದೆ ನಮಗೆ. ಜಗತ್ತಿನಲ್ಲಿ ಇಷ್ಟೊಂದು ನೀರಿದೆ, ನೀರಿನ ಹಾಕಾರ ಯಾಕೆ ಬರ್ತದೆ? ಯಾಕೆಂದ್ರೆ ಭ್ರಮೆ ಏನಪ್ಪಾ ಅಂದ್ರೆ ನಾವು ಏನು ವಿಚಾರ ಮಾಡಿದೆವು, ತಿಳ್ಕೊಂಡಿದ್ದೆವು, ಅಷ್ಟು ನೀರಿಲ್ಲ. ಮನುಷ್ಯನ ಅಥವಾ ಜೀವರಾಶಿಗೆ ಬೇಕಾಗುವಂತಹ ಬೇಡಿಕೆಯನ್ನು ಪೂರೈಸುವಂತಹ ನೀರಿನ ಪ್ರಮಾಣ ಇಲ್ಲ. ಜಗತ್ತಿನ ಒಟ್ಟಾರೆ ನೀರಿನ 0.001% ಮಾತ್ರ ಯೋಗ್ಯವಾದ ಕುಡಿಯುವ ನೀರಿದೆ. ಅದು ಗ್ಲೇಷಿಯರ್ಸ್ ಅಲ್ಲಿದೆ, ಹಳ್ಳಕೊಳ್ಳಲ್ಲಿದೆ, ಅಂಡರ್ಗ್ರೌಂಡ್ ಅಲ್ಲಿದೆ. 0.001% ಮಾತ್ರ, 97% ನೀರು ಅದು ಉಪ್ಪು ನೀರಿಂದ, ಅದು ನಾವು ಯಾವುದೇ ರೀತಿಯಲ್ಲಿ ಬಳಕೆ ಸಾಧ್ಯ ಇಲ್ಲ. ಇನ್ನುಳಿದ 3% ಅಲ್ಲಿ ಅದರಲ್ಲೇ 0.01% ಮಾತ್ರ ನಾವು ಪೊಟೇಬಲ್ ವಾಟರ್ ಕುಡಿಯಲಿಕ್ಕೆ ಯೋಗ್ಯವಾದ ನೀರತ್ತೆ ಏನಾಯ್ತು, ಆ ನೀರಿದೆ. ಈಗ ಸಮಸ್ಯೆ ಬಂದಿದ್ದು ಆ ನೀರಿಗೆ ಗಂಡಾಂತರ ಬಂದಿದೆ ಅನೇಕ ಕಾರಣದಿಂದ. ಆಗ್ಲಿ ಹೇಳಿದೆ, ಒಂದು ಕ್ವಾಂಟಿಟೇಟಿವ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆಮೇಲೆ ನೀರಿನ ಗುಣಮಟ್ಟ ಕಡಿಮೆ ಆಗ್ತದೆ. ಅದರ ಜೊತೆಗೆ ತಾವು ಇನ್ನೊಂದು ಅಬ್ಸರ್ವ್, ಅಕಾಲಿಕ ಮಳೆ ಆಗ್ತದೆ, ಮಳೆ ಅಸ್ಥಿರತೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಜಲ ಸಂಕಷ್ಟ ಉದ್ಭವ ಆಗ್ತದೆ. ಜಲ ಅಂದ್ರೆ ನಮ್ಮ ಜೀವ ಜಗತ್ತಿಗೆ ಅಥವಾ ನಮ್ಮ ಆರ್ಥಿಕ ಜಗತ್ತಿಗೆ ಒಂದು ಎಂಜಿನ್ ಇದ್ದಂಗ್ರಿ. ನೀರಿಲ್ಲ ಅಂದ್ರೆ ಯಾವುದೇ ಅರ್ಥವ್ಯವಸ್ಥೆ ಮುಂದುವರಲಿ, ಜಾಗತಿಕ ಮಟ್ಟದಲ್ಲಿ ಇರಬಹುದು, ದೇಶದ ಮಟ್ಟದಲ್ಲಿ, ಅದೊಂದು ಆಯಿಲ್ ಫಾರ್ ಎಂಜಿನ್ ಆಫ್ ಗ್ರೋತ್ ಅಂತ ಹೇಳ್ಬೋದು. ಆದ್ರೆ ಇವತ್ತು ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ತಾವು ನೋಡ್ಬೋದು, ಕುಡಿ ನೀರಿನ ಸಮಸ್ಯೆ ಇದೆ. ಹೆಣ್ಣು ಮಕ್ಕಳು ಬೀದಿಯಲ್ಲಿ ಕೊಡ ತುಂಬಿಕೊಂಡು ಗಲಾಟೆ ಮಾಡೋದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರಲೇಬೇಕು. ಯಾರು ಕಣ್ಣಲ್ಲಿ ನೀರಿದೆ ಅವರು ನೀರಿನ ಬಗ್ಗೆ ವಿಚಾರ ಮಾಡಲೇಬೇಕು. ಅದೇ ರೀತಿ ನಾವು ಪಟ್ಟಣಗಳಿಗೆ ಕೂಡ ನೀರಿನ ಹಾಕಾರ ನೋಡ್ತೇವೆ. ಇನ್ನು ಅನೇಕ ರಾಷ್ಟ್ರಗಳಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಜಲಭದ್ರತೆ ಅಂತ ಹೇಳ್ತೀವಿ. ಇವತ್ತು ಪರಿಸರ ಸಂಕಷ್ಟದಿಂದ ನಮಗೆ ಜಲ ಸುಭದ್ರತೆಯ ಗಂಡಾಂತರ ಉಂಟಾಗಿದೆ. ನಾನೊಂದು ತಮಗೆ ಅಂಕಿ ಸಂಖ್ಯೆ ಹೇಳದೆ ಆದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ವರ್ಷಗಳಲ್ಲಿ 1947-1950 ತಲಾವಾರು ಒಬ್ಬ ವ್ಯಕ್ತಿಗೆ 5,000 ಕ್ಯೂಬಿಕ್ ಮೀಟರ್ ಲಭ್ಯ ಇರ್ತಿತ್ತು ನೀರು. ತಲಾವಾರು ವಾರ್ಷಿಕ 5,000 ಘನ ಮೀಟರ್ ನೀರು ಇತ್ತು. ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ತಲಾವಾರು ನೀರಿನ ಪ್ರಮಾಣ ಎಷ್ಟು ಕಡಿಮೆ ಆದರೆ ಆಲ್ಮೋಸ್ಟ 1,350 ಘನ ಮೀಟರ್ಗೆ ಬಂದಿದೆ ರೀ. ಯಾವುದೇ ದೇಶ ಇಷ್ಟು ಪ್ರಮಾಣಕ್ಕೆ ಬಂದರೆ ಅದು ಜಲಸಂಕಷ್ಟ ಅಂತ ಹೇಳ್ತಾರೆ. 1,000 ಕೆಳಗೆ ಬಂದರೆ ಟೋಟಲ್ ಸ್ಕೇರ್ಸಿಟಿ, ನಾವು ದುಡ್ಡು ಕೊಡ್ತೀನಂದ್ರೂ ನೀರು ಸಿಗಂಗಿಲ್ಲ. ಅಂಥ ಸಂದರ್ಭ ಉಂಟಾಗುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು 1,350 ರೀ, ಕೆಲವೇ ಕೆಲವು ವರ್ಷಗಳಲ್ಲಿ 2030-35ಕ್ಕೆ ನಾವು 1,000 ಘನ ಮೀಟರ್ ಪ್ರತಿ ವ್ಯಕ್ತಿಗೆ ಬಂದಿದ್ದಾದ್ರೆ ಅತ್ಯಂತ ಗಂಡಾಂತರಕಾರಿ ಜಲಸಂಕಷ್ಟ ಉದ್ಭವ. ಇದಕ್ಕೆ ಮೂಲ ಕಾರಣ ತಾವು ಕೇಳಿದ ಪ್ರಶ್ನೆ ಅಂದ್ರೆ ಪರಿಸರ ನಾಶ, ಹವಾಮಾನ ವೈಪರೀತ್ಯದಿಂದ ಆಗುವಂತಹ ಮಳೆಯಲ್ಲಿ ಅಸ್ಥಿರತೆ, ಮಳೆಯಿಂದ ಬಿದ್ದ ನಂತರದ ನೀರಿನ ನಿರ್ವಹಣೆ ಕೂಡ ತಪ್ಪಿದೆ ನಮ್ದು. ಯಾಕೆ ಅಂದ್ರೆ ಪರಿಸರ ನದಿಯ ಮೂಲ ಅಥವಾ ನದಿಯ ಉಗಮ ಎಲ್ಲಿದೆ, ಅರಣ್ಯಗಳ ಮಧ್ಯದಲ್ಲಿದೆ. ಆ ಪರಿಸರದ ಮಧ್ಯದಲ್ಲಿರ್ತಕ್ಕಂಥ ನದಿಯ ಉಗಮ ಸ್ಥಾನವನ್ನೇ ನಾವು ನಾಶ ಮಾಡ್ತದೆ. ಅನೇಕ ಈ ಕೈಗಾರಿಕೆಗಳು ಉದ್ಯಮಗಳಿಂದ ವಿಷಕಾರಿ ಈ ನಮ್ಮ ರಸಾಯನಿಕಗಳಿಂದ ನದಿ ಮಾಲಿನ್ಯ ಉಂಟಾಗ್ತದೆ. ಕೇವಲ ನದಿ ಅಲ್ರಿ, ಕೆರೆ, ಹಳ್ಳ, ಕೊಳ್ಳ, ಕಲ್ಯಾಣಿ, ಪುಷ್ಕರಣಿ ಎಲ್ಲ ಜಲಮೂಲಗಳು ಇವತ್ತು ಗಂಡಾಂತರ ಎದುರಿಸ್ತದೆ. ಒಂದೆದ್ದು ಅವುಗಳ ಮೇಲೆ ಹಲ್ಲೆ ಆಗ್ತಾ ಇದೆ, ಅವುಗಳ ಗುಣಮಟ್ಟ ಕೂಡ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಜನ ಏನ್ ಮಾಡ್ತಾ ಇದಾರೆ, ನೈಸರ್ಗಿಕವಾಗಿ ಕೆರೆ ಮತ್ತು ಹಳ್ಳ ಕೊಳ್ಳಗಳಲ್ಲಿ ಕುಡಿಬೇಕಾದ ನೀರು ನಾವು ಬಾಟ್ಲಿಂದ ಖರೀದಿ ಮಾಡಿ ಕುಡಿಯುವಂತಹ ಪರಿಸ್ಥಿತಿ. ನಾನು ನಿನ್ನೆ ಕೆಲಗೇರಿ ರೈತರಿಗೆ ಮಾತಾಡ್ತಾ ಇದ್ದೆ, ಸಾಹೇಬ್ರೆ.

0: ನಾವು ಸುಮಾರು ದಶಕಗಳಿಂದ ಇಲ್ಲಿ ನೀರು ಮನೆಗೆ ತಗೊಂಡು ಹೋಗಿ ನಾವು ಅಡಿಗೆ ಮಾಡಿದೆವು. ಇವತ್ತು ನಮ್ಮ ದನ ಕೂಡ ಕುಡಿಲಿಕ್ಕೆ ರೆಡಿ ಇಲ್ಲ ಅನ್ನೋಂಥ ವಾತಾವರಣ. ಇದು ಭಾಳ ಕಲುಷಿತ ಆಗಿದೆ ಮೇಡಮ್, ಮತ್ತು ಭಾಳ ನೋವಿನ ಸಂಗತಿ ಕೂಡ. ಅದಕ್ಕಾಗಿ ನೀರಿನ ಸಮಸ್ಯೆ ಉದ್ಭವ ಆಯಿತು. ತಲಾವಾರು ನೀರಿನ ಸಮಸ್ಯೆ ಉದ್ಭವ ಆಗೋದ್ರಿಂದ ನಮ್ಮ ಅರ್ಥವ್ಯವಸ್ಥೆ ಮೇಲೆ ಅದರ ಪರಿಣಾಮ ಆಗ್ತದೆ. ಪರಿಸರ, ಜಲಸಂಕಷ್ಟ ಮತ್ತು ನಮ್ಮ ಲೈವ್ಲಿಹುಡ್ ಅಲ್ಲಿ ಕೂಡ ಇಂಪ್ಯಾಕ್ಟ್. ಹಳ್ಳಿ ಇರಲಿ ಅಥವಾ ಪಟ್ಟಣ ಇರಲಿ, ಪೆರಿಯಾರ್ ಬರ್ನಿ, ಧಾರವಾಡ ಸುತ್ತಮುತ್ತಲಿನ ಅರ್ಥವ್ಯವಸ್ಥೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅದಕ್ಕಾಗಿ ಜಲ ಸಂರಕ್ಷಣೆ ನಮಗೆ ಯಾಕೆ ಮಹತ್ವ ಅಂದ್ರೆ ಪರಿಸರ ಸಂರಕ್ಷಣೆ ಮುಖ್ಯ. ಪರಿಸರ ಸಂರಕ್ಷಣೆ ಎಷ್ಟು ಮುಖ್ಯನೋ ಅಷ್ಟೇ ಜಲ ಸಂರಕ್ಷಣೆ ಕೂಡ ಮುಖ್ಯ. ಅದಕ್ಕಾಗಿ ಪರಿಸರ ಸಂರಕ್ಷಣೆ ಜೊತೆಗೆ ನಾವು ಜಲ ಸುಭದ್ರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪರಿಸರ ಮತ್ತು ನೀರು ಎರಡು ಒಂದೇ.
1: ಈಗ ಡಾಕ್ಟರ್ ರಾಜೇಂದ್ರ ಪೋದಾರ್ ಅವರ, ಈ ಜಲ ಸಂಕಷ್ಟಕ್ಕೆ ಏನೆಲ್ಲ ಕಾರಣಗಳ ಆಗ್ಯಾವ, ಯಾಕೆ ನಾವು ಈ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅಂತ ತಾವು ಹೇಳಿದ್ರಿ. ಹಂಗಿದ್ರೆ ಈ ಜಲ ಸಂಕಷ್ಟದಿಂದ ದೂರ ಆಗ್ಬೇಕು, ಪರಿಹಾರ ಕಂಡುಕೋಬೇಕು ಅಂದ್ರೆ ಏನು ಪರಿಹಾರಗಳನ್ನ ತಾವು ಸೂಚಿಸ್ಲಿಕ್ಕೆ ಬಯಸ್ತೀರಿ?
0: ಇದು ಬಹಳ ಮಹತ್ವವಾದ ಘಟ್ಟ ಮೇಡಮ್. ಜಾಗತಿಕವಾಗಿ ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕು. ಇಲ್ಲಿ ಎರಡಿದೆ, ಒಂದು ಸರ್ಕಾರ, ಒಂದು ಸಮಾಜ. ಸರ್ಕಾರದ ನೀತಿ ನಿರೂಪಣೆ, ಕಾಯ್ದೆ ಕಾನೂನು ರೂಲ್ಸ್ ಏನಿದಾವೆ ಅವು ಸ್ಟ್ರಿಕ್ಟಾಗೆ ಇರಬೇಕು ಮತ್ತು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗು, ಅನುಷ್ಠಾನ ಆಗು. ಅದರ ಜೊತೆಗೆ ಅದನ್ನು ಚಾಲೆಂಜ್ ಮಾಡುವಂಥವ್ರು, ಪ್ರಜ್ಞಾಪೂರ್ವಕವಾಗಿ ಅನುಷ್ಠಾನ ಮಾಡುವಂತೆ ಮಾಡು ಸಮಾಜದ ಪ್ರತಿನಿಧಿಗಳ ಜವಾಬ್ದಾರಿ. ಸರ್ಕಾರ ಮತ್ತು ಸಮಾಜ ಕೂಡಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಜಲ ಮಾಲಿನ್ಯ ನಿಯಂತ್ರಣ ಕಾನೂನು ಇದೆ, ಅರಣ್ಯ ಕಾನೂನು ಇದೆ, ಎಲ್ಲ ರೀತಿಯ ಕಾನೂನು ಇದೆ, ಅವುಗಳ ಸಮರ್ಪಕ ಅನುಷ್ಠಾನ ಆಗು. ಕೆರೆಗಳ ಕಾನೂನು ಇದೆ, ಅನುಷ್ಠಾನ ಆಗಬೇಕು. ಅನುಷ್ಠಾನ ಆಗದೆ ಸಂದರ್ಭದಲ್ಲಿ ಜನಸಾಮಾನ್ಯರು ಅದನ್ನು ಚಾಲೆಂಜ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಜಲ ಸಾಕ್ಷರತೆ ಅಂತ ಹೇಳ್ತೇನೆ, ವಾಟರ್ ಲಿಟ್ರಸಿ ಪ್ರೋಗ್ರಾಮ್ ಆಗು. ಅದೇ ರೀತಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಗ. ಆ ಉದ್ದೇಶದಿಂದಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಧೀಮಂತ ನಾಯಕರು ಎ ಟಿ ರಾಮಸ್ವಾಮಿ ಇರ್ಬೋದು, ಜಸ್ಟಿಸ್ ಗೋಪಾಲ್ ಗೌಡ ಇರ್ಬೋದು, ಜಸ್ಟಿಸ್ ಸಂತೋಷ್ ಹೆಗಡೆ ಇರ್ಬೋದು, ಅಲ್ಲಿ ಹಿಡ್ಕೊಂಡು ನನ್ನವರೆಗೆ ಧಾರವಾಡ ಜಿಲ್ಲೆವರೆಗೆ ಒಂದು ಅತ್ಯಂತ ಸುಭದ್ರವಾದ ಚಳವಳಿಯನ್ನು ಕಟ್ಟಬೇಕಂತ ನಮಗೊಂದು ಈಗ ಯುರೋಪಿಯನ್ ಮಾಡೆಲಲ್ಲಿ ಗ್ರೀನ್ ಮೂವ್ಮೆಂಟ್ ಇದೆ, ಅದಾಗಬೇಕು. ಬಟ್ ಈ ಕಾಣದ ಕೈಗಳು ಏನದವ, ಈ ಅರಣ್ಯ ನಾಶ, ಪರಿಸರ ನಾಶ, ಜಲಮೂಲ ನಾಶ, ಭೂಮಿ ನಾಶ, ಇವುಗಳ ಹಿಂದೆ ಇರತಕ್ಕಂಥ ಕಾಣದ ಕೈಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಜಾಗೃತ ಆಗಬೇಕು ಮತ್ತು ಕ್ರಮ ಕೈಗೊಳ್ಳಬೇಕು. ಅವಾಗ ಮಾತ್ರ ನಮಗೆ ಪರಿಸರ ಸಮಸ್ಯೆಗಳ ಪರಿಹಾರ ಸಿಗ್ತದೆ, ಜಲ ಸಂಕಷ್ಟಗಳಿಗೂ ಕೂಡ ಪರಿಹಾರ ಸಿಗ್ತದೆ.
1: ಮತ್ತೆ ಜನರು ಕೂಡ ಎಚ್ಚೆತ್ತುಕೊಳ್ಳೋದು ಅತ್ಯಗತ್ಯ ಅಂತ ಅದು
0: ಜನ ಜಾಗೃತಿ. ವಿಶೇಷವಾಗಿ ನಮ್ಮ ಫೋಕಸ್ ಏನಿದೆ ಅಂದ್ರೆ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಯುವಕರನ್ನ ಕ್ಯಾಚ್ ದ ಮ್ಯಾಂಗ್, ಅವರು ಚಿಕ್ಕವರಿದ್ದಾಗ ಅವರಲ್ಲಿ ಒಂದು ಪ್ರಜ್ಞೆ ನಾವು ಮೂಡಿಸೋ ಅಂದ್ರೆ ಅವ್ರು ತಾವು ಈ ವಯಸ್ಸಾದ ನಂತರ ನೀರಿನ ಸಂರಕ್ಷಣೆ ಅಂದ್ರೆ ಹೇಳೋದು ಅಥವಾ ತಿಳ್ಕೊಳ್ಳೋದು ಕಷ್ಟ ಆಗ್ತದೆ. ನಮ್ಮ ಫೋಕಸ್ ಏನಾಗಿದೆ, ಮಹಿಳೆಯರು ಮತ್ತು ಯುವಕರ ಮೇಲೆ ಹೆಚ್ಚಿನ ಒತ್ತು ಕೊಟ್ಟು ಈ ಪರಿಸರ ಜಾಗೃತಿ ಮೂಡಿಸೋಣ. ಪರಿಸರ ಸಂರಕ್ಷಣೆ ಆದ್ರೆ ಜಲ ಸಂರಕ್ಷಣೆ ಆಗೇ ಆಗ್ತದೆ. ಆ ಕಾರಣಕ್ಕಾಗಿ ಒಟ್ಟಾರೆ ದಿ ಯೂನಿವರ್ಸಲ್ ಕಾನ್ಸೆಪ್ಟ್ ಏನಿದೆ, ಪರಿಸರ ಪ್ರಕೃತಿ ಮಾತೆ ಆ ಒಂದು ಪರಿಕಲ್ಪನೆ, ಆ ಭಕ್ತಿ ಮತ್ತು ಶ್ರದ್ಧೆ ನಿಸರ್ಗದ ಬಗ್ಗೆ ನಮ್ಮ ಮಕ್ಕಳಲ್ಲಿ ಕಾನೂನಾತ್ಮಕ ಆಗಿರ್ಬೋದು ಮತ್ತು ನೈತಿಕವಾಗಿ ಕೂಡ ಆ ವಿಷಯಗಳನ್ನ ನಾವು ತಿಳಿಸಿಕೊಡ್ಬೇಕಾಗಿದೆ.
1: ನೀವು ಹೇಳಿದಂಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಇದರ ಬಗ್ಗೆ ಒಂದು ಅರಿವು, ಜಾಗೃತಿ ಮತ್ತು ಒಂದು ಶ್ರದ್ಧೆಯನ್ನ ಮೂಡಿಸಿದ್ರೆ ಈ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ, ಪರಿಸರವನ್ನ ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗ್ತಾರೆ ಅಂತ. ಡಾಕ್ಟರ್ ರಾಜೇಂದ್ರ ಪೋದಾರ್ ಅವರೇ, ಒಂದು ಕೊನೆಯ ಪ್ರಶ್ನೆ ನಾನು ನಿಮಗೆ ಕೇಳುವುದು, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಈ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಬೇಕು, ಹಾಳಾಗಿದ್ದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಉಳಿಸುವತ್ತ ಏನ್ ಮಾಡಬಹುದು ಅಂತ ತಮ್ಮ ಒಂದೆರಡು ಸಂದೇಶಗಳು ನಮ್ಮ ಕೇಳುಗರಿಗೆ.
0: ಮೇಡಮ್, ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆ ನನ್ನ ಧಾರ್ಮಿಕ ಜವಾಬ್ದಾರಿ. ನಾವೆಲ್ಲ ಬೇರೆ ಬೇರೆ ಧರ್ಮದ ಇದ್ದೆಲ್ಲ, ಅದೇ ರೀತಿ ಪರಿಸರದೇ ಆದಂತ ಒಂದು ಧರ್ಮ, ಅದನ್ನು ಸಂರಕ್ಷಣೆ ಮಾಡುವಂತ ನನ್ನ ಧರ್ಮ ಅಂತ ಸ್ವೀಕಾರ ಮಾಡಬೇಕು. ನೀರಿನ ಸಂರಕ್ಷಣೆ ಅಥವಾ ನೀರಿನ ಉಳಿತಾಯ ಕೂಡ ನನ್ನ ಧರ್ಮ ಅಂತ ಆಗಬೇಕು. ನೀರಿನ ಅಪವ್ಯಯ ಆಗಬಾರ್ದು. ಆಮೇಲೆ ಈ ವಿಶೇಷವಾಗಿ ಪ್ಲಾಸ್ಟಿಕ್ ಹಾವಳಿ ಏನಿದೆ ಅದು ಕೂಡ ತಡೆಗಟ್ಟಬೇಕು. ಸ್ವಚ್ಛತೆ, ಶಿಸ್ತು ಮತ್ತು ಇದನ್ನು ನಾಗರಿಕ ಶಿಸ್ತಿನಲ್ಲಿ ಬರ್ತದಲ್ಲ, ಇದನ್ನು ಸ್ಕೂಲ್ಗಳಲ್ಲಿ ಟ್ರೈನಿಂಗ್ ಕೊಡಬೇಕು. ಈ ನಿಟ್ಟಿನಲ್ಲಿ ಮೇಡಮ್, ನಾವು ಈ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಜೂನ್ 5 ಇಂದು ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಧಾರವಾಡದ ಪ್ರತಿಷ್ಠಿತ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಭಾಗವಾಗಿ ನಾವು ಬೆಳಿಗ್ಗೆ 8:30 to 9:00 ಈ ಪ್ಲಾಸ್ಟಿಕ್ ಸಂಗ್ರಹಣೆ ಮತ್ತು ವಿಂಗಡಣೆ ಮತ್ತು ನಿರ್ವಹಣೆ ಬಗ್ಗೆ, ವಿಲೇವಾರಿ ಬಗ್ಗೆ ಒಂದು ಕಾರ್ಯಕ್ರಮ ಶಾಲಾ ಕಾಲೇಜು ಮಕ್ಕಳನ್ನು ಮತ್ತು ಜಿಲ್ಲಾಡಳಿತವರು ಕೂಡ ಕೆಲಸ ಮಾಡ್ತೀವಿ. 2ನೇದು ಮೇಡಮ್, ನಾವು 9:30 to 10:00 ಗಿಡ ನೆಡುವ ಕಾರ್ಯಕ್ರಮ ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ಆಮೇಲೆ 10:00 to 1:00 ನಮ್ಮದು ವೇದಿಕೆ ಕಾರ್ಯಕ್ರಮ ಇದೆ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ, ಅರಣ್ಯ ಅಧಿಕಾರಿಗಳು ಬರ್ತಾ ಇದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಬರ್ತಾ ಇದ್ದಾರೆ, ಮತ್ತು ಅರಣ್ಯ ಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರು ಬರ್ತಾರೆ. ನಮ್ಮ ಪರಿಸರ ಸಂಘಟನೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಮ್ಮ ಮಾಧ್ಯಮ ಮೂಲಕ ಧಾರವಾಡದ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8:00 to 12:00 ಭಾಗವಹಿಸಲಿ ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ.
1: ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಜಲ ಮೂಲಗಳನ್ನ ರಕ್ಷಿಸಬೇಕು, ಜಲ ಸಂರಕ್ಷಣೆಯನ್ನ ಮಾಡಬೇಕು,

0: ಜಲ ಸಂಕಷ್ಟದ ಸವಾಲುಗಳನ್ನು ಅರಿತುಕೊಂಡು ಜಲ ನಿರ್ವಹಣೆಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ತಾವು ನಮ್ಮ ಯುವ ಮಿತ್ರರಿಗೆ ಕರೆಯನ್ನು ನೀಡಿದಿರಿ. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾಭಾವನೆಯೊಂದಿಗೆ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
2: ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶ್ವ ಪರಿಸರ ಜಲ ಸಂಕಷ್ಟ ಪರಿಹಾರಗಳು ಈ ಕುರಿತು ಡಾಕ್ಟರ್ ರಾಜೇಂದ್ರ ಪೋದ್ದಾರ್, ನಿವೃತ್ತ ನಿರ್ದೇಶಕರು ವಾಲ್ಮಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಧಾರವಾಡ ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ನೆರವು ಶೈಲಜಾ ರಾಜ್ಕುಮಾರ್.

ಆಕಾಶವಾಣಿ ಧಾರವಾಡ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

2021 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆಲ್ಲ ನಮಸ್ಕಾರ. ನಾವು ನಿನ್ನೆ ದಿನ ಯೋಗ ಚಿಕಿತ್ಸೆಯ ಮೂಲ ತತ್ವಗಳ ಕುರಿತು ನೋಡ್ತಾ ಇದ್ವಿ. ಈಗ ಅದರಲ್ಲಿ ಮುಖ್ಯವಾದ ಒಂದು ತತ್ವ ಯಾವುದು ಅಂದ್ರೆ ಆಸನಗಳು. ಇದು ಶಾಸ್ತ್ರೀಯ ರೀತಿಯಲ್ಲಿ. ಹಾಗೆ ನಾವು ಚಿಕಿತ್ಸಾತ್ಮಕವಾಗಿ ನೋಡುವಾಗ ವ್ಯಾಯಾಮಗಳು ಅಂತ ತಗೊಳ್ಬಹುದು. ಬಂಧ ಮುದ್ರೆಗಳಿವೆ, ಪ್ರಾಣಾಯಾಮ ಇದೆ, ಯೋಗಾಸನಗಳಿವೆ, ಮತ್ತೆ ಶುದ್ಧೀಕರಣ ಕ್ರಿಯೆಗಳಿವೆ, ಧ್ಯಾನ ಧಾರಣದಂತ ಅಭ್ಯಾಸಗಳು ಇವೆ. ಇವನ್ನೆಲ್ಲ ಒಳಗೊಂಡಂತೆ ನಾವು ಚಿಕಿತ್ಸೆಯಲ್ಲಿ ಹೇಗೆ ಇವನ್ನ ಅಳವಡಿಸಿಕೊಳ್ಳೋದು ಅಂದ್ರೆ, ಈ ಆಸನಗಳನ್ನ ಎಲ್ಲ ರೋಗಗಳನ್ನ ಹೊಂದಿರುವವರು ಮಾಡಲಿಕ್ಕೆ ಆಗುದಿಲ್ಲ. ಇವುಗಳನ್ನ ಚಿಕಿತ್ಸೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅಂದ್ರೆ, ವಿವಿಧ ರೀತಿಯ ತೊಂದರೆಗಳಿಗೆ ಅನುಗುಣವಾಗಿ ಈ ಆಸನಗಳನ್ನೇ ಬದಲಿಸಿದ ರೂಪದಲ್ಲಿ ಮಾಡಿಸಲಾಗ್ತದೆ. ಅಂದ್ರೆ ಕೆಲವರಿಗೆ ಕೆಲವೊಂದು ಆಸನಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಅವರು ಮಾಡಬಾರದು ಕೂಡ. ಅಂತವರಿಗೆ ಏನ್ ಮಾಡಿಸ್ಬೇಕು ಅನ್ನೋದನ್ನ ಚಿಕಿತ್ಸಾತ್ಮಕ ಯೋಗದಲ್ಲಿ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ಆಸನಗಳನ್ನ ಮಾಡುವ ನಿಯಮಗಳು ಕೂಡ. ಕೆಲವೊಂದು ಆಸನಗಳನ್ನ ಮಾಡುವಾಗ ನೆಲದ ಮೇಲೆ ಕೂತು ಮಾಡಬೇಕು, ಮತ್ತೆ ಮುಂಜಾನೆ

ಏ ಮಾಡಬೇಕು, ಸಂಜೆಗೇ ಮಾಡಬೇಕು, ಹೊಟ್ಟೆಯಲ್ಲಿ ಆಹಾರ ಇಲ್ಲದಾಗ ಮಾಡಬೇಕು, ಸರಿಯಾಗಿ ಶುದ್ಧೀಕರಣ ಕ್ರಿಯೆಗಳು ನಡೆದಿರಬೇಕು, ಇಂಥ ಎಲ್ಲ ನಿಯಮಗಳು ಮೂಲಭೂತ ಯೋಗಶಾಸ್ತ್ರದಲ್ಲಿ ಇವೆ. ಆದರೆ ಇದನ್ನ ಚಿಕಿತ್ಸೆಯಲ್ಲಿ ಅಳವಡಿಸುವಾಗ ಈ ಕೆಲವೊಂದು ನಿಯಮಗಳನ್ನು ಸಡಿಲಿಸಿ ವ್ಯಕ್ತಿಯ ಆರೋಗ್ಯಕ್ಕೆ ಅಥವಾ ಅನಾರೋಗ್ಯಕ್ಕೆ ಅನುಗುಣವಾಗಿ ಯೋಗಾಭ್ಯಾಸಗಳನ್ನು ಮಾಡಿಸಲಾಗ್ತದೆ. ಇದು ಆಸನಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕ್ರಿಯೆಗಳು ಅಂದರೆ ಶುದ್ಧೀಕರಣ ಕ್ರಿಯೆಗಳು. ಶುದ್ಧೀಕರಣ ಕ್ರಿಯೆಗಳಲ್ಲಿ 6 ಇದೆ. ಶಾಸ್ತ್ರೀಯ ಯೋಗದಲ್ಲಿ ಷಟ್ಕರ್ಮಗಳು ಅಂತ ಬರುತ್ತೆ. ಈ ಷಟ್ಕರ್ಮಗಳನ್ನ ಎಲ್ಲರೂ ಮಾಡುವಂತಿಲ್ಲ. ಕೆಲವೊಂದು ಶಾರೀರಿಕ ಸಮಸ್ಯೆಗಳನ್ನ ಹೊಂದಿರುವಂತವರು ಕೆಲವೊಂದು ಕ್ರಿಯೆಗಳನ್ನ ಮಾತ್ರ ಮಾಡಬೇಕಾಗ್ತದೆ. ಅದನ್ನ ಅಳವಡಿಸುವುದು ಮತ್ತು ಅದನ್ನ ಅನ್ವಯಿಸುವುದು ಆ ಯೋಗ ಚಿಕಿತ್ಸೆಯನ್ನ ನೀಡುವವರ ಮೇಲೆ ನಿರ್ಧಾರಿತವಾಗಿರುತ್ತೆ. ಇನ್ನು ಉಳಿದಂತೆ ಬಂಧ ಮುದ್ರೆಗಳು, ಪ್ರಾಣಾಯಾಮ ಮತ್ತೆ ಕೆಲವೊಂದು ಧಾರಣ ಮತ್ತು ಧ್ಯಾನದ ಪದ್ಧತಿಗಳನ್ನ ಕೂಡ ಸ್ವಲ್ಪ ಸ್ವಲ್ಪವಾಗಿ ಶಾಸ್ತ್ರದ ಅತ್ಯಂತ ಕಠಿಣವಾದ ನಿಯಮಗಳನ್ನು ಬಿಟ್ಟು ವ್ಯಕ್ತಿಗೆ ಅನುಗುಣವಾಗುವ ಹಾಗೆ, ವ್ಯಕ್ತಿ ಜೀವಿಸುತ್ತಾ ಇರುವಂತಹ ವಾತಾವರಣಕ್ಕೆ ಅನುಗುಣ

0: ಆ ಯೋಗ ಚಿಕಿತ್ಸೆಯನ್ನ ನೀಡುವವರ ಮೇಲೆ ನಿರ್ಧರಿತವಾಗಿರುತ್ತೆ. ಇನ್ನು ಉಳಿದಂತೆ ಬಂಧ ಮುದ್ರೆಗಳು, ಪ್ರಾಣಾಯಾಮ ಮತ್ತೆ ಕೆಲವೊಂದು ಧಾರಣ ಮತ್ತು ಧ್ಯಾನದ ಪದ್ಧತಿಗಳನ್ನ ಕೂಡ ಸ್ವಲ್ಪ ಸ್ವಲ್ಪವಾಗಿ ಶಾಸ್ತ್ರದ ಅತ್ಯಂತ ಕಠಿಣವಾದ ನಿಯಮಗಳನ್ನು ಬಿಟ್ಟು ವ್ಯಕ್ತಿಗೆ ಅನುಗುಣವಾಗುವ ಹಾಗೆ, ವ್ಯಕ್ತಿ ಜೀವಿಸುತ್ತಾ ಇರುವಂತಹ ವಾತಾವರಣಕ್ಕೆ ಅನುಗುಣವಾಗುವ ಹಾಗೆ ಅವುಗಳನ್ನು ಬದಲಿಸಿಕೊಂಡು ಮಾಡಿಸುವಂತಹ ವಿಧಾನ ಯೋಗ ಚಿಕಿತ್ಸೆಯಲ್ಲಿ ಲಭ್ಯ ಇದೆ. ಇದು ಆಸನಗಳು ಅಥವಾ ವ್ಯಾಯಾಮಗಳಿಗೆ ಸಂಬಂಧಿಸಿದ ಯೋಗ ಚಿಕಿತ್ಸೆಯ ಒಂದು ತತ್ವ. ಇದಾದ ನಂತರ ಧ್ಯಾನದ ವಿಧಾನಗಳು, ಇವುಗಳಿಗೆ ವಿಶೇಷವಾದ ಮಹತ್ವ ಇದೆ. ಯೋಗ ಅದರ ವ್ಯಾಖ್ಯೆಯಲ್ಲೇ ಹೇಳುವ ಹಾಗೆ ಮನಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಂತ ಯೋಗ ವಾಶಿಷ್ಠದಲ್ಲಿ ವಶಿಷ್ಠ ಮಹರ್ಷಿ ಹೇಳ್ತಾರೆ. ಅಂದ್ರೆ ಯೋಗ ಯಾವಾಗ ನಮಗೆ ಹೆಚ್ಚಿನ ಪ್ರಯೋಜನವನ್ನ ಕೊಡುತ್ತದೆ ಅಂದ್ರೆ ಅದು ಮನಸ್ಸನ್ನ ಶಾಂತಗೊಳಿಸಬೇಕು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಆನಂದಕ್ಕೂ ಮನುಷ್ಯನ ದುಃಖಕ್ಕೂ ಇದು ಕಾರಣವಾಗಿರುವಂತದ್ದು ಯಾವುದು ಅಂದ್ರೆ ಅವನ ಮನಸ್ಸೇ. ಹಾಗಾಗಿ ಯೋಗಶಾಸ್ತ್ರ ಮನಸ್ಸನ್ನ ಮೊದಲು ಶಾಂತಗೊಳಿಸಬೇಕು ಅಂತ ಹೇಳ್ತದೆ. ಇಲ್ಲಿ ಚಿಕಿತ್ಸೆಯ ದೃಷ್ಟಿಯಿಂದ ನಾವು ನೋಡಿದ್ರೆ ಮನಸ್ಸನ್ನ ಶಾಂತಗೊಳಿಸುವಂತ ವಿಧಾನ ನಮಗೆ ಲಭ್ಯ ಇರೋದು ಧ್ಯಾನ. ಹಾಗಾದ್ರೆ ಧ್ಯಾನ ಅಂದ್ರೆ ಎಲ್ಲರೂ ನೇರವಾಗಿ ಕುತ್ಕೊಳ್ಬೇಕು ಅಂದ್ರೆ ಸಮಂ ಕಾಯಂ ಶಿರೋಗ್ರೀವ ಹಾಗೆ ಶರೀರವನ್ನ ನೇರವಾಗಿಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಯೋಗಶಾಸ್ತ್ರದಲ್ಲಿದೆ. ಆದ್ರೆ ಚಿಕಿತ್ಸೆಯಲ್ಲಿ ಧ್ಯಾನವನ್ನ ಅಳವಡಿಸುವಾಗ ನಾವು ಬದಲಿ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ತೀವಿ. ನಾಳೆ ದಿನ ಅದನ್ನ ನೋಡೋಣ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
3: ವಿಶ್ವ ಪರಿಸರ ದಿನದ ಶುಭಾಶಯಗಳು.
4: ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ವೃತ್ತ ಧಾರವಾಡ, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಧಾರವಾಡ.

ಆತ್ಮವಿಶ್ವಾಸ ಎಲ್ಲರಲ್ಲಿಯೂ ಧೈರ್ಯವನ್ನು ಹುಟ್ಟಿಸುವಂತಿತ್ತು. ಆದರೆ ನನ್ನ ಪಂಜಾಬ್ ಪ್ರಯಾಣವನ್ನು ಪದೇ ಪದೇ ಮುಂದೂಡಬೇಕಾಯಿತು. ನಾನು ಅಲ್ಲಿಗೆ ಹೋಗಲು ವೈಸ್ರಾಯರನ್ನು ಅನುಮತಿ ಕೇಳಿದಾಗಲೆಲ್ಲ ಅವರು ಇನ್ನೂ ತಾಳಿ ಎಂದು ಹೇಳುತ್ತಿದ್ದರು. ಕಾಲ ಹೀಗೆ ಎಳೆಯಿತು. ಈ ಮಧ್ಯೆ ಮಾರ್ಷಲ್ ಕಾನೂನಿಗನುಸಾರವಾಗಿ ಪಂಜಾಬ್ ಸರ್ಕಾರ ಮಾಡಿದ ಕಾರ್ಯಗಳನ್ನು ವಿಮರ್ಶೆ ಮಾಡಲು ಹಂಟರ್ ಸಮಿತಿಯ ನೇಮಕವಾಯಿತು. ಮಿಸ್ಟರ್ ಸಿಎಫ್ ಆಂಡ್ರೂಸ್ರು ಆಗ ಪಂಜಾಬಿನಲ್ಲಿದ್ದರು. ಅಲ್ಲಿಯ ಪರಿಸ್ಥಿತಿಯನ್ನು ಕುರಿತು ಅವರು ಹೃದಯ ವಿದ್ರಾವಕವಾದ ಪತ್ರಗಳನ್ನು ಬರೆದರು. ವೃತ್ತ ಪತ್ರಿಕೆಗಳಿಂದ ನಾನು ಅರಿತುದಕ್ಕಿಂತಲೂ ಅಲ್ಲಿ ಮಾರ್ಷಲ್ ಲಾ ಕಾನೂನಿನ ಅತ್ಯಾಚಾರಗಳು ಹೆಚ್ಚು ಕ್ರೂರವಾಗಿದ್ದವೆಂದು ನಾನು ಕಂಡುಕೊಂಡೆನು. ನಾನು ಪಂಜಾಬಿಗೆ ಹೋಗಿ ಅವರ ಜೊತೆಗೆ ಸೇರಬೇಕೆಂದು ಅವರು ನನ್ನನ್ನು ಒತ್ತಾಯಪಡಿಸಿದ್ದರು. ಆದರೆ ಆ ಕಾಲದಲ್ಲಿ ಮಾಳ್ವೀಯಜಿ ನಾನು ತಕ್ಷಣ ಪಂಜಾಬಿಗೆ ಹೋಗಬೇಕೆಂದು ತಂತಿಗಳನ್ನು ಕಳುಹಿಸಿದರು. ಈಗ ನಾನು ಪಂಜಾಬಿಗೆ ಹೋಗಬಹುದೇ ಎಂದು ಮತ್ತೆ ವೈಸ್ರಾಯರಿಗೆ ತಂತಿ ಕಳುಹಿಸಿದೆ. ನಾನು ಒಂದು ತಾರೀಖಿನ ನಂತರ ಅಲ್ಲಿಗೆ ಹೋಗಬಹುದೆಂದು ಅವರು ನನಗೆ ತಂತಿ ಉತ್ತರವನ್ನು ಕೊಟ್ಟರು. ತಾರೀಖು ನನಗೆ ಸ್ಪಷ್ಟವಾಗಿ ಈಗ ನೆನಪಿಗೆ ಬರುವುದಿಲ್ಲ. 17 ಅಕ್ಟೋಬರ್ ಇದ್ದಿರಬಹುದು. ನಾನು ಲಾಹೋರನ್ನು ತಲುಪಿದಾಗ ನೋಡಿದ ದೃಶ್ಯ ಎಂದಿಗೂ ನನ್ನ ನೆನಪಿನಿಂದ ಅಳಿಸಿ ಹೋಗುವುದಿಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಜನಸಮುದ್ರ ನೆರೆದಿತ್ತು. ಬಹಳ ಕಾಲದ ಮೇಲೆ ಪ್ರಿಯ ಬಂಧುವನ್ನು ನೋಡುವುದಕ್ಕಾಗಿ ಎಂಬಂತೆ ನಗರದ ಜನತೆಯೆಲ್ಲ ನನ್ನನ್ನು ನೋಡಲು ಬಂದು ಆನಂದದಿಂದ ಮೈಮರೆತರು. ನನ್ನನ್ನು ದಿವಂಗತ ಪಂಡಿತ್ ರಮಾಬಾಯಿ ದತ್ರ ಬಂಗಲೆಯಲ್ಲಿ ಇಳಿಸಿದರು. ನನ್ನ ಆತಿಥ್ಯದ ಹೊರೆ ಶ್ರೀಮತಿ ಸರಳಾದೇವಿಯವರ ಮೇಲೆ ಬಿದ್ದಿತು. ನಿಜವಾಗಿಯೂ ಅದು ಹೊರೆಯೇ ಆಗಿತ್ತು. ಏಕೆಂದರೆ ಈಗಿನಂತೆ ಆಗಲೂ ನಾನು ಉಳಿದುಕೊಳ್ಳುವ ಸ್ಥಳ ಒಂದು ಧರ್ಮಛತ್ರವಾಗಿ ಪರಿಣಮಿಸುತ್ತಿತ್ತು. ಪಂಜಾಬಿನ ಮುಖ್ಯ ಮುಖಂಡರು ಬಂಧಿ ಖಾನೆಯಲ್ಲಿದ್ದುದರಿಂದ ಅವರ ಸ್ಥಳವನ್ನು ಪಂಡಿತ್ ಮಾಳ್ವೀಯಜಿ, ಪಂಡಿತ್ ಮೋತಿಲಾಲ್ಜಿ ಮತ್ತು ದಿವಂಗತ ಸ್ವಾಮಿ ಶ್ರದ್ಧಾನಂದ ಮುಂತಾದ ಮುಖಂಡರು ವಹಿಸಿಕೊಂಡಿದ್ದರು. ನನಗೆ ಆ ವೇಳೆಗಾಗಲೇ ಮಾಳ್ವೀಯಜಿ ಮತ್ತು ಶ್ರದ್ಧಾನಂದಜಿಯವರ ನಿಕಟ ಪರಿಚಯವಾಗಿತ್ತು. ಆದರೆ ಪಂಡಿತ್ ಮೋತಿಲಾಲ್ಜಿಯವರ ನೇರ ಪರಿಚಯ ನನಗೆ ಉಂಟಾದುದು ಅದೇ ಮೊದಲು. ಈ ಮುಖಂಡರು ಮತ್ತು ಸೆರೆಮನೆಯ ಸನ್ಮಾನದಿಂದ ತಪ್ಪಿಸಿಕೊಂಡಿದ್ದ ಇತರ ಸ್ಥಳೀಯ ಮುಖಂಡರು ನನ್ನನ್ನು ಕೂಡಲೇ ತಮ್ಮ ಮನೆಯವನನ್ನಾಗಿಯೇ ಭಾವಿಸಿದರು. ಅವರ ನಡುವೆ ನಾನು ಹೊಸಬ ಎಂಬ ಭಾವನೆಯೇ ನನಗೆ ಸ್ವಲ್ಪವೂ ಉಂಟಾಗಲಿಲ್ಲ. ಹಂಟರ್ ಸಮಿತಿಯ ಮುಂದೆ ಸಾಕ್ಷ್ಯವನ್ನು ನುಡಿಯಬಾರದೆಂದು ನಾವು ಹೇಗೆ ನಿರ್ಣಯ ಮಾಡಿದೆವೆಂಬುದು ಈಗ ಇತಿಹಾಸದ ಸಂಗತಿಯಾಗಿದೆ. ಅದಕ್ಕೆ ಕಾರಣಗಳನ್ನು ಆ ಕಾಲದಲ್ಲಿಯೇ ಪ್ರಕಟಗೊಳಿಸಿದ್ದೆವು. ಅವುಗಳ ಪುನರುಕ್ತಿ ಇಲ್ಲಿ ಬೇಕಿಲ್ಲ. ಇಷ್ಟು ಹೇಳಿದರೆ ಸಾಕು. ಇಷ್ಟೊಂದು ವರುಷಗಳ ಮೇಲೆ ಆ ಸಂಗತಿಗಳನ್ನು ಪುನರಾಲೋಚಿಸಿದರೆ ಸಮಿತಿಯನ್ನು ಬಹಿಷ್ಕರಿಸಬೇಕೆಂಬ ನಮ್ಮ ಅಂದಿನ ನಿರ್ಣಯ ಸರಿಯಾದುದು ಯೋಗ್ಯವಾದುದು ಆಗಿತ್ತೆಂದು ನಾನು ಇಂದಿಗೂ ಭಾವಿಸುತ್ತೇನೆ. ಹಂಟರ್ ಸಮಿತಿಯನ್ನು ನಾನು ಬಹಿಷ್ಕರಿಸಲು ನಿರ್ಣಯಿಸಿದುದರ ಪರಿಣಾಮವಾಗಿ ಕಾಂಗ್ರೆಸ್ ಪರವಾಗಿ ಒಂದು ಖಾಸಗಿ ಪ್ರತಿ ವಿಚಾರಣಾ ಸಮಿತಿಯನ್ನು ನಿಯಮಿಸಬೇಕೆಂದು ತೀರ್ಮಾನಿಸಲಾಯಿತು. ಪಂಡಿತ್ ಮಾಳ್ವೀಯಾಜಿಯವರೇ ವಾಸ್ತವವಾಗಿ ಈ ವಿಚಾರಣಾ ಸಮಿತಿಗೆ ಪಂಡಿತ್ ಮೋತಿಲಾಲ್ ನೆಹರು, ದಿವಂಗತ ದೇಶಬಂಧು ಚಿತ್ತರಂಜನ್ ದಾಸ್, ಶ್ರೀ ಅಬ್ಬಾಸ್ ತಯ್ಯಬ್ಜಿ, ಶ್ರೀ ಎಂಆರ್ ಜೈಕರ್ ಮತ್ತು ನನ್ನನ್ನು ಸದಸ್ಯರನ್ನಾಗಿ ನೇಮಿಸಿದರು. ನಾವು ವಿಚಾರಣೆಗಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ನಿಂತೆವು. ಸಮಿತಿಯ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸುವ ಜವಾಬ್ದಾರಿಯು ಎಲ್ಲರಿಗಿಂತಲೂ ಹೆಚ್ಚು ಸ್ಥಳಗಳಲ್ಲಿ ವಿಚಾರಣೆಯನ್ನು ನಡೆಸುವ ಸದವಕಾಶವು ನನ್ನ ಪಾಲಿಗೆ ಬಂದವು. ಇದರಿಂದ ಪಂಜಾಬಿಗಳನ್ನು ಪಂಜಾಬ್ ಹಳ್ಳಿಗಳನ್ನು ಹತ್ತಿರದಲ್ಲಿ ಆತ್ಮೀಯವಾಗಿ ಹೋಗಿ ಅರಿಯಲು ನನಗೆ ಅಪೂರ್ವ ಅವಕಾಶ ದೊರಕಿತು. ಇದೀಗ ಭಜನ್ ಕೇಳುವಿರಿ.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ಪಂಜಾಬಿಗೆ ಹೋಗಲು ನಾನು ಆತುರನಾಗಿದ್ದೆ. ನಾನು ಅಲ್ಲಿಗೆ ಹಿಂದೆ ಯಾವಾಗಲೂ ಹೋಗಿರಲಿಲ್ಲ. ಆದುದರಿಂದ ಅಲ್ಲಿಯ ಪರಿಸ್ಥಿತಿಯನ್ನು ನಾನೇ ಸ್ವತಃ ನೋಡಲು ಹೆಚ್ಚು ಕಾತುರನಾಗಿದ್ದೆ. ನನ್ನನ್ನು ಪಂಜಾಬಿಗೆ ಆಹ್ವಾನಿಸಿದ್ದ ಡಾ ಸತ್ಯಪಾಲ್, ಡಾ ಕಿಚ್ಲು ಮತ್ತು ಪಂಡಿತ್ ರಮಾಬಾಯಿ ದತ್ ಚೌಧರಿಯವರು ಆಗ ಇನ್ನೂ ಜೈಲಿನಲ್ಲಿದ್ದರು. ಅವರನ್ನು ಇತರ ಸತ್ಯಾಗ್ರಹಿಗಳನ್ನು ಬಹಳ ಕಾಲ ಸರ್ಕಾರ ಸೆರೆಮನೆಯಲ್ಲಿಡುವುದಿಲ್ಲ ಎಂಬುದು ನನಗೆ ಖಚಿತವಾಗಿತ್ತು. ನಾನು ಬೊಂಬಾಯಿಯಲ್ಲಿರುವಾಗ ಪಂಜಾಬಿಗಳನೇಕರು ಬಂದು ನನ್ನನ್ನು ನೋಡುತ್ತಿದ್ದರು. ಆ ವೇಳೆಗಳಲ್ಲೆಲ್ಲ ನಾನು ಅವರಿಗೆ ಒಂದೆರಡು ಧೈರ್ಯದ ಮಾತನ್ನು ಹೇಳುತ್ತಿದ್ದೆ. ಅದರಿಂದ ಅವರಿಗೆ ಸಮಾಧಾನವಾಗುತ್ತಿತ್ತು. ಆ ನನ್ನ

0: ಆಕಾಶವಾಣಿ ಧಾರವಾಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ.
1: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
5: ಇದೇ ದಿನ ರಾತ್ರಿ 9:15
4: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
0: ಅರ್ಪಣಾ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ವೆಂಕಟೇಶ್ ಗೋಡ್ಖಿಂಡಿಯವರ ಸ್ವರದಲ್ಲಿ ಪುರಂದರದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
3: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನ

0: ಸಂರಕ್ಷಣೆಗಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
0: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ,
2: ಇಂತಹ 10 ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
7: ಅದು ಕೂಡ ಆಪ್ ನಿಂದ?
8: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
10: ಪಿ ಸುಶೀಲಾ ಅವರು ಹಾಡಿರುವ ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ್ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಯಶ್ ಜಾನಕಿ ಅವರು ಹಾಡಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಇದುವೇ ಜೀವನ ಚಿತ್ರದ್ದು. ಗಾಯಕ

0: ಆತ್ಮೀಯ ಕೇಳುಗರೇ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:00

0: ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಭೂಲೋಕದಲ್ಲಿ ಯಮರಾಜ ಚಿತ್ರದ್ದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಧಾರವಾಡದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ.
4: ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಅವರು ಇದ್ದಾರೆ. ಇವರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾಗಿ ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗದಲ್ಲಿ ಕಾರ್ಯನಿರತರಾಗಿದ್ದಾರೆ. ನಮ್ಮ ಸ್ಟುಡಿಯೋಕ್ಕ ಇವರು ಬಂದಾರ, ಯಾಕಂದ್ರೆ ಇವತ್ತು ವಿಶ್ವ ಪರಿಸರ ದಿನ. ಈ ದಿನದ ಸಂದರ್ಭದಲ್ಲಿ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಆಕಾಶವಾಣಿ ಧಾರವಾಡ ಕೇಳುವರು ಎಲ್ಲರಿಗೂ ನಮಸ್ಕಾರಗಳು.
4: ಪರಿಸರ ದಿನವನ್ನ ನಾವು ಆಚರಣೆ ಇವತ್ತ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗ ಪರಿಸರ ಅಂದ್ರೇನು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಹೇಳ್ತೀರಿ?
5: ಮೊದಲನೇದಾಗಿ ನಾನು ಎಲ್ಲ ಕೇಳುಗರಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಿಸರ ಅಂದ್ರೆ ಒಂದು ಜೀವಿಯ ಸುತ್ತಮುತ್ತಲು ಆವರಿಸಿಕೊಂಡಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಪರಿಸರ ಅಂತ ಕರಿತೀವಿ. ಸೊ ಈ ಪರಿಸರದಿಂದನೇ ಈ ದಿನ ನಾವು ಮಾನವ ಸೃಷ್ಟಿ ಮತ್ತು ಮಾನವ ಎವಲ್ಯೂಷನ್ ಆಗಿ ಕಾಲಘಟ್ಟಕ್ಕೆ ನಾವು ಬೆಳೆದಿರೋದು. 1974 ಜೂನ್ 5 ಪರಿಸರ ದಿನವನ್ನು ಆಚರಣೆ ಮಾಡ್ಕೊಂತ ಬಂದಿರ್ತೀವಿ. ಸೊ ಅದೇ ತರ ಈ ವರ್ಷನು 2026 ವಿಶ್ವ ಪರಿಸರ ದಿನಾಚರಣೆಯನ್ನು ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಚರಿಸ್ತಾ ಇದ್ದೀವಿ. ಈ ವರ್ಷ ಬಂದ್ಬಿಟ್ಟು ವಿಶ್ವ ಪರಿಸರ ದಿನದ ಥೀಮ್ ಬಂದು ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಅವರ್ ಫ್ಯೂಚರ್, ಫಾರ್ ಅವರ್ ಕ್ಲೈಮೇಟ್ ಅಂಡ್ ಅವರ್ ಫ್ಯೂಚರ್ ಅಂತ ಧ್ಯೇಯವಾಕ್ಯದೊಂದಿಗೆ ಈ ಸಲ ಆಚರಣೆ ಮಾಡ್ತಾ ಇದ್ದೀವಿ.
4: ಸರ್, ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಬದುಕಿಗೆ ಪೂರಕ. ಈ ಪರಿಸರದಲ್ಲಿ ಹುಟ್ಟುತ್ತೀವಿ, ಬದುಕ್ತೀವಿ, ನಮ್ಮ ಜೀವನವನ್ನು ಕಳಿತೀವಿ. ಪ್ರಾಣಿ ಪಕ್ಷಿಗಳಿಗೂ ಈ ಪರಿಸರ ಸೇರಿದ್ದು. ನಮ್ಮ ಪರಿಸರ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಹಾನಿ ಇದಕ್ಕೆ ಉಂಟಾಗ್ತಾ ಇದೆ, ಅದನ್ನು ತಡೆಯೋದಕ್ಕೆ ನಾವು ಮಾನವ ಕುಲಕೋಟಿ ಏನ್ ಮಾಡಬಹುದು ಅಂತೀರಿ?
5: ಮೊದಲನೇದಾಗಿ ನಮ್ಗೆ ಏನು ಅರಿವು ಆಗ್ಬೇಕು ಅಂತ ಹೇಳಿದ್ರೆ, ಪರಿಸರದಲ್ಲಿ ನಾವು ಅವಲಂಬಿತರಾಗಿದ್ದೀವಿ ಹೊರತಾಗಿ ಪರಿಸರ ನಮ್ಮನ್ನು ಅವಲಂಬಿತವಾಗಿಲ್ಲ. ಸೊ ಪರಿಸರ ನಾವು ಏನ್ ಮಿಲ್ಕಿ ಗ್ಯಾಲಕ್ಸಿ ಅಂತ ಹೇಳಿ ಕರಿತೀವಿ, ಆ ಗ್ಯಾಲಕ್ಸಿಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಇದೆ. ಆ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ಭೂಮಿಯಲ್ಲಿ ಫಿಸಿಕಲ್, ಕೆಮಿಕಲ್ ಮತ್ತು ಬಯಾಲಾಜಿಕಲ್ ಕಂಡೀಷನ್ಸ್ಗಳು ಪೂರಕವಾಗಿರೋ ಕಾರಣಗಳಿಂದ ಈ ಮಾನವ ಸಂತತಿ ನಮ್ಮ ಭೂಮಿ ಗ್ರಹದ ಮೇಲೆ ಇರಲಿಕ್ಕೆ ಸಾಧ್ಯವಾಗಿದೆ. ಸೊ ಹಾಗಾಗಿ ಭೂಮಿ, ದೇರ್ ಇಸ್ ಓನ್ಲಿ ಒನ್ ಪ್ಲಾನೆಟ್, ಓನ್ಲಿ ಒಂದು ಗ್ರಹ ಇದೆ ಮಾನವ ಬದುಕಲಿಕ್ಕೆ ಅಂತ ಹೇಳುವುದು ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಪ್ಲಾನೆಟ್ನ

0: ಅಲ್ಲಿ ನಾವು ಏನು ಮಾಡಿದ್ದೀವಿ, ಸುಮಾರು 18th century ಶತಮಾನದಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಾಗಿದೆ ಮತ್ತು ಅನ್ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಆಗಿರೋದ್ರಿಂದ ಸುಮಾರು ನಾವು ಏನು ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ, ಅದು ಬರ್ನಿಂಗ್ಸಿಂದ ಹಸಿರು ಮನೆ ಪರಿಣಾಮ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್ಗಳು ಹವಾಮಾನಕ್ಕೆ ರಿಲೀಸ್ ಆಗಿರೋದ್ರಿಂದ ಜಾಗತಿಕ ತಾಪಮಾನದಲ್ಲಿ ಏನಾಗಿದೆ, ಏರುಪೇರಾಗಿದೆ. ಇದರಿಂದ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಒಂದು ಪ್ರಸಂಗ ಮತ್ತು ಒಂದು ಇದು ಸೃಷ್ಟಿಯಾಗಿದೆ. ಅದರಿಂದ ನಾವು ಈಗ ಅಕಾಲಿಕ ಮಳೆ ಆಗಿರಬಹುದು, ಅದರಿಂದ ಅತೀವ ಉಷ್ಣಾಂಶಗಳಾಗಿರಬಹುದು, ಅದರಿಂದ ನಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಓಝೋನ್ ಡಿಪ್ಲೀಷನ್ ಅಂತ ಹೇಳಿ ಒಂದು ಪರಿಣಾಮಗಳ ಒಂದು ಮಾನವ ಸಂತತಿಗೆ ಹಾನಿ ಮಾಡ್ತಕ್ಕಂಥ ಪರಿಣಾಮಗಳನ್ನು ನಾವು ಈಗ ಈ ಶತಮಾನ ಈ ಕಾಲದಲ್ಲಿ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಆಗಿದೆ. ಡಾರ್ವಿನ್ ಅವರು ತಮ್ಮ ಒಂದು ಥಿಯರಿಯಲ್ಲಿ ಹೇಳ್ತಾರೆ, ಮನುಷ್ಯ ಸಂತತಿ ಇಲ್ಲಿ ಉಳಿದೋದಕ್ಕೆ ಕಾರಣ ಎವಲ್ಯೂಷನ್, ಆ ಎವಲ್ಯೂಷನ್ಗೆ ಮೇನ್ ಕಾರಣ ಇರೋದು ಎನ್ವೈರನ್ಮೆಂಟ್. ಸೊ ನಾವು ಎವಲ್ಯೂಷನಲ್ಲಿ ಮುಂದೆ ಹೀಗೆ ನಮ್ಮ ಮಾನವಿ ಸಂತತಿ ಉಳಿಬೇಕು ಬೆಳಿಬೇಕು ಅಂತ ಹೇಳಿದರೆ ನಮ್ಮ ಎನ್ವೈರನ್ಮೆಂಟನ್ನು ನಾವು ಕಾಪಾಡುವುದು, ಸಂರಕ್ಷಿಸುವುದು ಮತ್ತು ಅದನ್ನು ಬೆಳೆಸುವುದು ಅತಿ ಮುಖ್ಯ, ಮತ್ತು ಇದು ನಮ್ಮ ಎಲ್ಲರದು ಒಂದು ಆದ್ಯ ಕರ್ತವ್ಯ ಜವಾಬ್ದಾರಿ ಆಗಿರುತ್ತದೆ.
1: ಸರಿ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಓಝೋನ್ ಪದರದ ಬಗ್ಗೆ ಹೇಳಿದ್ರಿ. ಓಝೋನ್ ಪದರದಲ್ಲಿ ಹೋಲ್ಗಳು ಆಗ್ತಾ ಇರುವುದು, ಆ ಪರದೆ ಹರಿತಾ ಇರುವುದು ಬಹಳಷ್ಟು ಆತಂಕಕಾರಿ ವಿಷಯ. ನಾವು ಮಾಲಿನ್ಯವನ್ನು ತಪ್ಪಿಸೋದಕ್ಕಾಗಿ ಈ ರೀತಿ ಬದಲಾವಣೆಗಳು ಆಗಬಾರ್ದು ಅಂತ ಹೇಳಿದ್ರೆ ಕೆಲವು ಸಣ್ಣ ಸಣ್ಣ ವಿಷಯ ಇರ್ತಾವೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ವಿಷಯಗಳು ಯಾವುವು ಅಂತ ವಿವರಣೆ ಮಾಡ್ತೀರಿ?
0: ಇಡೀ ಪ್ರಪಂಚದಲ್ಲಿ ಭಾರತ ರಾಷ್ಟ್ರ ಏನಾಗಿದೆ, ಒಂದು ನೇತೃತ್ವ, ಒಂದು ಲೀಡರ್ಶಿಪ್ಪನ್ನು ಪಡೆದುಕೊಂಡಿದೆ ಇಡೀ ವಿಶ್ವ ಮಟ್ಟದಲ್ಲಿ ಜಾಗತಿಕ ಹವಾಮಾನದ ಜೊತೆಗೆ ಹೋರಾಟದಲ್ಲಿ, ಮತ್ತು ಅದರಲ್ಲಿ ಭಾರತ ದೇಶವು ಇನ್ನು ಮುಂಚೂಣಿಯಲ್ಲಿದೆ. ನಾವು ಉದಾಹರಣೆಗೆ ಹೇಳಬೇಕು ಆದರೆ, ಈಗ ನಾನು ಅವಾಗಲೇ ಹೇಳಿದೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಥೇಳಿ, ಅದು ಕಡಿಮೆ ಮಾಡಲು ಭಾರತ ದೇಶ ತಮ್ಮ ರಿನ್ಯೂವಲ್ ಎನರ್ಜಿ ರಿಸೋರ್ಸ್, ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆಯನ್ನು ಅತಿ ಹೆಚ್ಚಾಗಿ ಮಾಡೋದಕ್ಕೆ ಭಾರತ ಸರ್ಕಾರ ಒಂದು ಪಾಲಿಸಿ ಮಾಡಿದೆ, ಗೈಡ್ಲೈನ್ಸ್ ಮಾಡಿದೆ. ಮತ್ತು ನಮ್ಮ ಭಾರತ ದೇಶವು ನೆಟ್ ಕಾರ್ಬನ್ ಎಮಿಷನ್ ಟಾರ್ಗೆಟನ್ನು ಫಿಕ್ಸ್ ಮಾಡಿದೆ, ಅಂದರೆ ಈ ಪರಿಸರಕ್ಕೆ ನಾವು ಬಿಡ್ತಕ್ಕಂಥ ಕಾರ್ಬನ್ ಏನಿದೆ ಅದನ್ನು ಜೀರೋ ಮಾಡಲಿಕ್ಕೆ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿದೆ. ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ನೋಡ್ತಿರಬಹುದು, ಇ ವಿ ವೆಹಿಕಲ್ಸ್ ಹೆಚ್ಚಾಗಿ ಕಾಣ್ತಾ ಇದ್ದೀರಾ. ಸೊ ಈ ಥರ ಒಂದು ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ, ಸುಸ್ಥಿರ ಬೆಳವಣಿಗೆ, ಅದರೊಳಗೆ ಪರಿಸರಕ್ಕೆ ಆಗಿರ್ತಕ್ಕಂಥ ಹಾನಿಯನ್ನು ಅತೀವ ಕಡಿಮೆ ಮಾಡಿ ಅದಕ್ಕೆ ಯಾವ ಥರ ಮಿಟಿಗೇಷನ್ ಮಾಡಿ ನಾವು ನಮ್ಮ ಡೆವಲಪ್ಮೆಂಟನ್ನು ಮಾಡ್ತೀವಿ, ಆ ಥರ ನಾವು ಸ್ಟ್ರಾಟಜೀಸ್ನ ಅಳವಡಿಸ್ಬಿಟ್ಟು ನಾವು ಇದನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಭಾಳಷ್ಟು ಅವಕಾಶಗಳಿದೆ. ಅದರಲ್ಲಿ ನಾವು ಮುಂಚೂಣಿಯಾಗಿ ಅದನ್ನು ಸಾಧಿಸ್ತಾನೂ ಬಂದಿದ್ದೀವಿ.
1: ಸರ್, ಇತ್ತೀಚೆಗೆ ಪ್ಲಾಸ್ಟಿಕ್ ಬಳಕೆ ಭಾಳ ಹೆಚ್ಚಿಗೆ ಆಗಿದೆ. ನಾವು ಯಾವತ್ತೂ ಮಾರುಕಟ್ಟೆಗೆ ಹೋದ್ರೆ, ಪೇಟೆಗೆ ಹೋದ್ರೆ, ಮೊದಲಿನ ಕಾಲದೊಳಗೆ ಈ ಬಟ್ಟೆ ಚೀಲಗಳನ್ನು ಒಯ್ತಿದ್ವಿ ಮನೆಯಿಂದ, ಆ ಚೀಲಗಳಲ್ಲಿ ನಾವು ಸಾಮಾನುಗಳನ್ನು ತರ್ತಿದ್ವಿ. ಇತ್ತಿತ್ತಲಾಗ ಖಾಲಿ ಕೈಯಿಂದ ಅಂಗಡಿಗೆ ಹೋಗಿ ಅವರು ಕೊಡುವಂತಹ ಪಾಲಿಥೀನ್ ಬ್ಯಾಗ್ಗಳಲ್ಲಿ ನಾವು ತಗೊಂಡು ಬರ್ತೀವಿ. ಈ ಬಗ್ಗೆ ನೀವು ಏನು ಹೇಳ್ತೀರಿ?
0: ಪ್ಲಾಸ್ಟಿಕ್ ಅನ್ನೋದು ಒಂದು ತುಂಬ ತೀರಾ ವಿನಾಶಕಾರಿಯಾದ ಒಂದು ಕೆಮಿಕಲ್ಲಿಂದ ಅದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಆ್ಯಂಡ್ ಅದರದ್ದು ಒಂದು ಪರಿಣಾಮಕಾರಿ ಮತ್ತು ಏನು ಪರಿಣಾಮ ಬೀಳುತ್ತೆ ಎನ್ವೈರನ್ಮೆಂಟ್ ಇದರೊಳಗೆ ಅಂದರೆ ಅದು ನಾನ್ ಬಯೋಡಿಗ್ರೇಡೇಬಲ್ ವಸ್ತುವಾಗಿದೆ. ಬಹುಶಃ ನಾನು ಈ ಥರ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಇಡೀ ಪ್ರಪಂಚದಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಯಾವಾಗ ಇನ್ವೆಂಟ್ ಆಯಿತು ಅದು ಇಲ್ಲಿವರೆಗೂ ಈ ಎನ್ವೈರನ್ಮೆಂಟಲ್ಲಿ ಇದೆ, ಇನ್ನು ಇಲ್ಲಿವರೆಗೂ ಬದುಕುಳಿದಿದೆ. ಯಾಕಂದರೆ ಅದು ಯಾವುದೇ ಕಾರಣಕ್ಕೂ ಇಟ್ ಈಸ್ ಬಯೋಡಿಗ್ರೇಡೇಬಲ್ ಆಗುವುದಿಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು, ಅತಿ ಮಿತವ್ಯಯವಾಗಿ ಅದನ್ನು ಬಳಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು.
1: ಸರ್, ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮ ಇಲಾಖೆ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ, ಯಾವ ರೀತಿ ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ?
0: ಅರಣ್ಯ ಇಲಾಖೆ ಬಂದ್ಬಿಟ್ಟು ಪರಿಸರ ಮತ್ತು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಮತ್ತು ಅದರ ಬೆಳವಣಿಗೆ

ಬೆಳವಣಿಗೆಯಲ್ಲಿ ಒಂದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಪರಿಸರ ಬಗ್ಗೆ ಹೇಳಬೇಕು ಅಂತಂದರೆ ಪರಿಸರದ ಒಂದು ಮುಖ್ಯ ಅಂಗ, ಮುಖ್ಯ ಅಂಗದಲ್ಲಿ ನಮ್ಮ ಅರಣ್ಯವು ಒಂದು ಮುಖ್ಯ ಭಾಗವಾಗಿರುತ್ತದೆ. ಈ ಅರಣ್ಯವು ವನ್ಯಜೀವಿಗಳ ಆವಾಸ ಸ್ಥಾನವಾಗಿರುತ್ತದೆ. ಸೊ ನಾವು ಅರಣ್ಯ ಸಂರಕ್ಷಣೆ ಮಾಡುವುದರಿಂದ ವನ್ಯಜೀವಿಗಳ ಆವಾಸ ಸ್ಥಾನನ ನಾವು ಪ್ರೊಟೆಕ್ಷನ್ ಮಾಡಿದಾಗ ಆಗುತ್ತದೆ. ಅದೇ ರೀತಿ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 51A ಹೇಳಿದ ಹಾಗೆ, ನಿರ್ದೇಶನ ಇದ್ದ ಹಾಗೆ, ಫಂಡಮೆಂಟಲ್ ಡ್ಯೂಟೀಸ್, ಇವು ಎಲ್ಲ ನಾಗರಿಕರು, ದೇಶದ ನಾಗರಿಕರ ಒಂದು ಫಂಡಮೆಂಟಲ್ ಡ್ಯೂಟಿಯಾಗಿದೆ, ಟು ಪ್ರೊಟೆಕ್ಟ್ ಇಂಪ್ರೂವ್ ದ ಫಾರೆಸ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಡ್ಯೂಟೀಸ್ ಮಾಡಬೇಕಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲಿ ನಮ್ಮ ಧಾರವಾಡ ಡಿವಿಷನಲ್ಲಿ ನಮ್ಮ ಇಲಾಖೆಯ ಏನು ಯೋಜನೆಗಳಿದ್ದಾವೆ ಅದರಲ್ಲಿ ನಮ್ಮ ಫಾರೆಸ್ಟ್ ಕ್ಷೇತ್ರದಲ್ಲಿ ಸಸಿಗಳನ್ನು ಗಿಡಗಳನ್ನು ಬೆಳೆಸುವುದರ ಜೊತೆಗೆ ಇಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ ನಾವು ಸಸಿಗಳನ್ನು ವಿತರಿಸುತ್ತೇವೆ. ಅದರೊಳಗೆ ಮುಖ್ಯವಾಗಿ RSPD ಅಂತ ಯೋಜನೆಯಲ್ಲಿ ನಾವು ಈ ವರ್ಷ ಮಳೆಗಾಲದಲ್ಲಿ 2026 ಮಳೆಗಾಲದಲ್ಲಿ 60,000 ಸಸಿಗಳನ್ನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಿತರಿಸುವ ನಾವು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿಯೂ ಸಹ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಜಮೀನಲ್ಲಿ, ಇದರೊಳಗೆ ಎಲ್ಲವೂ ಪ್ರತಿ ನಮ್ಮ ವಲಯಗಳಲ್ಲಿ 3,000 ಎತ್ತರದ ಸಸಿಗಳನ್ನು ಹಾಕೋದಕ್ಕೆ ನಾವು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಅರಣ್ಯ ಪ್ರದೇಶಗಳಲ್ಲಿ 200,000 ಹೆಚ್ಚಾಗಿ ಸಸಿಗಳನ್ನು ನಾವು ಬೇರೆ ಬೇರೆ ತಾಲೂಕಿನಲ್ಲಿ ಈ ವರ್ಷ ನಾವು ನೆಡೆತೋಪುಗಳನ್ನು ಬೆಳೆಸ್ತಾ ಇದ್ದೀವಿ. ಇದು ಎಲ್ಲರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಪಬ್ಲಿಕ್ ಪಾರ್ಟಿಸಿಪೇಷನ್. ಪಬ್ಲಿಕ್ ಪಾರ್ಟಿಸಿಪೇಷನ್ ನಮ್ಮ ಅರಣ್ಯ ಇಲಾಖೆ ಇದರೊಳಗೆ ನಾವು ಮೊದಲನೇದಾಗಿ ಶಾಲಾ ಮಕ್ಕಳಿಗೆ ನಮ್ಮ ಇಲಾಖೆ ಯೋಜನೆ ಒಂದು ಇದೆ, ಚಿನ್ನರ ವನ ದರ್ಶನ ಅಂತ ಹೇಳ್ಬಿಟ್ಟು ಶಾಲೆ ಮಕ್ಕಳಿಗೆ ನಾವು ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ ಸಂಬಂಧಪಟ್ಟಂಗೆ ಅರಿವು ಮೂಡಿಸಲಿಕ್ಕೆ, ಒಂದು ಮನದಟ್ಟು ಮಾಡಲಿಕ್ಕೆ ಬೇರೆ ಬೇರೆ ತಾಲೂಕಿನಲ್ಲಿ ಒಂದು 6 ಕ್ಯಾಂಪ್ಸ್ಗಳು ಈ ವರ್ಷ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಅದೇ ಥರ ನಮ್ಮಲ್ಲಿ ಟೋಟಲ್ 6 ಟ್ರೀ ಪಾರ್ಕ್ಸ್ಗಳು ಇದ್ದಾವೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ. ಟ್ರೀ ಪಾರ್ಕ್ಸ್ ಅಂತ ಹೇಳಿದರೆ ಅದರ ವೃಕ್ಷೋದ್ಯಾನಗಳು, ಅದ್ರ ಮೇನ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಜನರಲ್ಲಿ ಮತ್ತು ಸ್ಪೆಷಲಿ ಇದು ಪಟ್ಟಣ ಮತ್ತು ಸಿಟಿಯಲ್ಲಿ ಇರ್ತಕ್ಕಂಥ ಜನರಲ್ಲಿ ಫಾರೆಸ್ಟ್ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದು, ಅದ್ರ ಬಗ್ಗೆ ಟ್ರೀಸ್ ಬಗ್ಗೆ ಅದರ ಬಗ್ಗೆ ಒಂದು ಅವ್ರಿಗೆ ನಾಲೆಜ್ ಬರೋಂಗೆ ಅದು ಮಾಡೋದು ಮುಖ್ಯ ಉದ್ದೇಶವಾಗಿದೆ. ಅದೇ ಥರ ನಮ್ಮಲ್ಲಿ ಒಂದು ದೈವಿ ವನನೂ ಇದೆ, ಅದರಲ್ಲಿ ದೇವರ ಕಾಡುಗೆ ಮತ್ತು ಜನತೆಗೆ ಏನದು ಆಸ್ಪಿಷಿಯಸ್ ಮತ್ತು ಕಲ್ಚರಲ್ ಬಾಂಡಿಂಗ್ ಇದೆ, ಅದನ್ನು ನಾವು ಬೆಳೆಸುವುದು, ಅದನ್ನು ಮತ್ತು ಜನರ ಜೊತೆ ಕೂಡ್ಬಿಟ್ಟು ಅದನ್ನು ಒಂದು ಹೆಚ್ಚಾಗಿ ಅರಿವು ಮೂಡಿಸೋದ ಕಾರ್ಯಕ್ರಮನೂ ನಾವು ಇಲಾಖೆ ಮುಖಾಂತರ ಮಾಡ್ತೇವೆ. ಎಲ್ಲಿ ವನ್ಯಜೀವಿಗಳು ಇದೆ ಆವಾಸ ಸ್ಥಾನಗಳು ಅಲ್ಲಿ ಅವಕ್ಕೆ ನೀರು ವ್ಯವಸ್ಥೆ ಇದು ಮಾಡ್ಕೊಳ್ಳೋದು, ವಾಟರ್ ಹೋಲ್ಸ್ ಥರ ಮಾಡೋದು, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಈ ಡಿವಿಷನಲ್ಲಿ ಯೋಜನೆ ಮಾಡ್ಕೊಂಡಿದ್ದೀವಿ. ಅದೇ ಥರ ರೈತರಿಗೆ ಅವ್ರಿಗೇನು ಸಸಿ ನಾವು ಕೊಡ್ತೀವಿ, ಆ ಸಸಿ ಅವರು ತಮ್ಮ ಹೊಲದಲ್ಲಿ ಹಾಕಿ ಅದಕ್ಕೆ ಬದುಕುಳಿದ ಪ್ರತಿ ಸಸಿಗೆ ನಾವು ಸರ್ಕಾರದ ನಿಯಮಾನುಸಾರ ಪ್ರತಿ 1 ವರ್ಷಕ್ಕೆ 35 ರೂಪಾಯಿ, 2ನೇ ವರ್ಷಕ್ಕೆ 40 ರೂಪಾಯಿ, 3ನೇ ವರ್ಷ ಬದುಕುಳಿದರೆ 50 ರೂಪಾಯಿ ಅಂತೆ. ತಲಾ ಒಂದು ಸಸಿ 3 ವರ್ಷ ಬದುಕಿದರೆ 120 ರೂಪಾಯಿ ಅವ್ರಿಗೆ ಪ್ರೋತ್ಸಾಹ ಧನ ಕೊಡುವಂಥ ಯೋಜನೆಯೂ ಇದೆ. ಕಳೆದ ವರ್ಷ 20,00,000 ನಾವು ವಿತರಣೆಯನ್ನು ಮಾಡಿರುತ್ತೇವೆ. ಅದೇ ರೀತಿಯಾಗಿ ಇವೆಲ್ಲದಕ್ಕೆ ಸಸಿ ಬೆಳೆಸೋದಕ್ಕೆ ನಮ್ಮ ಧಾರವಾಡ ಡಿಸ್ಟಿಕ್ಕಲ್ಲಿ ಒಟ್ಟು 6 ನರ್ಸರಿಗಳನ್ನು ನಾವು ಇದು ಮಾಡಿದ್ದೀವಿ. ಅಲ್ಲಿ ಸಸಿಗಳು ಏನಿದು 60,000 ಸಸಿ ಮತ್ತು 2,00,000 ಸಸಿ ಬೆಳೆಸಿದ್ದೀವಿ, ಅಲ್ಲಿಂದ ನಾವು ಸಸಿ ಬೆಳೆಸಲಿಕ್ಕೆ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ ಆಲ್ರೆಡಿ ನಾವು ಪತ್ರಿಕಾ ಪ್ರಕಟಣೆಯನ್ನು ಮಾಡಿ ಅಲ್ಲಿಂದ ಸಾರ್ವಜನಿಕ ರೈತರು ಆ ಸಸಿಗಳನ್ನು ಪಡೆಯಬೇಕಾಗಿದ್ದ ಅವಕಾಶಗಳನ್ನು ನಾವು ಅವ್ರಿಗೆ ಕಲ್ಪಿಸಿದ್ದೀವಿ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಒಂದು ತಿಂಗಳ ಹಕ್ಕಿ ಲೋಕ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಆದಷ್ಟು ಆಯ್ಕೆಯಾದ ಶಾಲೆಗಳಲ್ಲಿ
ಒಂದು ಹಕ್ಕಿ ಬಗ್ಗೆ ಒಂದು ತಿಂಗಳಲ್ಲಿ ಮಕ್ಕಳಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಒಂದು ಚಾರ್ಟ್ ಮಾಡಿಬಿಟ್ಟು ಮತ್ತು ಆ ತಿಂಗಳ ಅಂತ್ಯದವರೆಗೆ ಆ ಹಕ್ಕಿ ಬಗ್ಗೆ ಅವರು ಏನು

0: ಮಾಹಿತಿ ಪಡೆದಿದ್ದಾರೆ. ಅದನ್ನು ಒಂದು ನಮೂದಿಸುವಂತಹ ಒಂದು ಇನ್ನೊಂದು ಚಾರ್ಟನ್ನು ಒದಗಿಸಿ ಅದರಿಂದ ಅವ್ರಿಗೆ ಆ ಹಕ್ಕಿಗಳ ಬಗ್ಗೆ ಒಂದು ಹೆಚ್ಚುವರಿ ಜ್ಞಾನ ಮಾಡೋದು, ಅದನ್ನು ಸಂರಕ್ಷಣೆ ಮಾಡುವ ಬಗ್ಗೆಯೂ ಒಂದು ಕಾರ್ಯಕ್ರಮವನ್ನು ನಾವು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಇದು ಅಲ್ಲದೇ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಎಸ್ ಸಿ ಪಿ ಕಾರ್ಯಕ್ರಮದಲ್ಲಿಯೂ ಸಹ ಅರಣ್ಯ ಅಂಚಿನಲ್ಲಿರ್ತಕ್ಕಂತಹ ಸಮುದಾಯದ ಜನರಿಗೆ ಸಿಲಿಂಡರ್ ವಿತರಣೆ ಕಾರ್ಯಕ್ರಮವೂ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮದ ಮುಖಾಂತರ ಅರಣ್ಯ ಸಂರಕ್ಷಣೆ ಮಾಡುವುದು, ಬೆಳವಣಿಗೆ ಮಾಡುವುದು, ಅದು ಪರಿಸರ ಸಂರಕ್ಷಣೆ ಮತ್ತು ಬೆಳವಣಿಗೆ ಪೂರಕವಾದ ಒಂದು ಪರಿಣಾಮಕಾರಿಯಾದ ಫಲಿತಾಂಶವನ್ನು ನೀಡುತ್ತದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತವಾಗಿ ಮಾಡ್ತಾ ಇದ್ದೀವಿ.
1: ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಅವರೇ, ಇದುವರೆಗೆ ನೀವು ಬಹಳಷ್ಟು ಮಹತ್ವದ ಮಾಹಿತಿಗಳನ್ನು ನಮ್ಮ ಎಲ್ಲ ಕೇಳುಗರಿಗೆ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಮ್ಮ ಎಲ್ಲ ಕೇಳುಗರಿಗೆ ಪರಿಸರ ದಿನದ ಶುಭಾಶಯಗಳು. ನಮಸ್ಕಾರ. ಇದುವರೆಗೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಧಾರವಾಡದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ, ಸಹಕಾರ ವಿಜಯಕುಮಾರ್ ಸಬರದ್. ಆಕಾಶವಾಣಿ ಧಾರವಾಡ, ಜನಪದ ಸಂಗೀತ.
2: ವಿಶ್ವ ಪರಿಸರ ದಿನದ ಶುಭಾಶಯಗಳು.
3: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
2: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
4: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
2: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
5: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
4: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
5: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
2: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
6: ಜನಪದ ಸಂಗೀತದಲ್ಲಿ ಮೊದಲಿಗೆ ಹುಬ್ಬಳ್ಳಿಯ ಗಣೇಶ್ ಓಂಕಾರ್ ಸಿಂಧೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ ಕೇಳೋಣ.
7: ಮೀಸಲ ಮೀಸಲ ದೇವಿ ಯಾವುದು ಮೀಸಲ, ರಾಮನ ಮುಂದ ಹೊಡ

0: ಹೋಳಿಗೆ ನನ್ನಗಾ ಮೀಸಲ ರಾಮ ಪಾಯ್ಸ ನನ್ನಗ ಮೀಸಲ ಮೀಸಲ
1: ನನ್ನಗ ಮೀಸಲು ರಾಮ ಪಾಯ್ಸ ನನ್ನಗ ಮೀಸಲ
0: ಹೋಳಿಗೆ ನನ್ನಗ ಮೀಸಲ ರಾಮ ಪಾಯ್ಸ ನನ್ನಗ ಮೀಸಲ ಮೀಸಲ
1: ನನ್ನಗ ಮೀಸಲು ರಾಮ ಪಾಯ್ಸ ನನ್ನಗ ಮೀಸಲ
0: ಹೋಳಿಗೆ ಎಂದರೆ ಹಂಚಿನಂಜಲ ಪಾಯ್ಸ ಎಂದರೆ ಗಡಿಗೆ ಅಂಜಲ.

0: ರಾಮನ ಮುಂದ ಹೊಡೆದ ಹೇಳೆಲ್ಲವೂ ಹೆಚ್ಚಿನ ಮೀಸಲಯ್ಯೇ.
1: ಮೀಸಲ ಮೀಸಲ ದೇವಿ ಯಾವುದ ಮೀಸಲ, ರಾಮನ ಮುಂದ ಹೊಡೆದ ಹೇಳುವ ಹೆಚ್ಚಿನ ಮೀಸಲ.
0: ಭಾವ ನಿನ್ನಗ ಮೀಸಲ ದೇವಿ, ಭಕ್ತಿ ನಿನ್ನಗ ಮೀಸಲ ಮೀಸಲ.
1: ಮೀಸಲ ದೇವಿ ಭಕ್ತಿ ನಿನ್ನಗ ಮೀಸಲ.
0: ಭಾವ ನಿನ್ನಗ ಮೀಸಲ ದೇವಿ, ಭಕ್ತಿ ನಿನ್ನಗ ಮೀಸಲ ಮೀಸಲ.
1: ಮೀಸಲ ದೇವಿ ಭಕ್ತಿ ನಿನ್ನಗ ಮೀಸಲ.
0: ಏ ಮೀಸಲ ಮೀಸಲ ತಾಯಿ ಇದ ಮೀಸಲ, ರಾಮ ಕುಂತ ಹೊಡೆದ ಹೇಳತಾನ ಹೆಚ್ಚಿನ ಮೀಸಲ.
1: ಮೀಸಲ
0: ಮೀಸಲ ತಾಯಿ ಯಾವುದ ಮೀಸಲ, ರಾಮನ ಮುಂದ ಹೊಡೆದ ಹೇಳತಾನೆ ಹೆಚ್ಚಿನ ಮೀಸಲೈ.
2: ಇದುವರೆಗೆ ಹುಬ್ಬಳ್ಳಿಯ ಗಣೇಶ್, ಓಂಕಾರ್ ಸಿಂಧೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹಳೆಯಾಳ ತಾಲೂಕು ಶಿವಪುರದ ಫಕೀರಯ್ಯ ತೀರ್ಗಾವಿ ಹಾಗೂ ಸಂಗಡಿಗರಿಂದ ಭಜನಾ ಪದ.

ಇದುವರೆಗೆ ಹಳೆಯಾಳ್ ತಾಲೂಕು ಶಿವಪುರದ ಫಕೀರಯ್ಯ ತೇರ್ಗಾವಿ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೋಣ ತಾಲೂಕು ಕರ್ಕಿಕಟ್ಟಿಯ ಬಸವಣ್ಣವ್ವ ಪರ್ವತ್ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಇದುವರೆಗೆ ರೋಣ ತಾಲೂಕಿನ ಕರ್ಕಿಕಟ್ಟಿಯ ಬಸವಣ್ಣೆವ್ವ ಪರ್ವತಗೌಡರು ಮತ್ತು ಸಂಗಡಿಗರಿಂದ ಸಾಂಪ್ರದಾಯದ ಪದ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ವೃತ್ತ ಧಾರವಾಡ, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಇವರ ಸ್ವರಗಳಲ್ಲಿ ಧಡಕನ್ ಚಿತ್ರದ ಗೀತೆಯನ್ನು.

0: ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕ್ರಿಮಿನಲ್ ಚಿತ್ರದ ಗೀತೆ ಇದು. ಗಾಯಕರು ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನೋ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿಶ್ವ ಪರಿಸರ ದಿನದ ಶುಭಾಶಯಗಳು.
1: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
0: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
2: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
0: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ.
1: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ.
2: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
1: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
0: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಈಗ ಧೋಂಡೋ ತಾಯಿ ಕುಲಕರ್ಣಿ ಅವರ ಗಾಯನದಲ್ಲಿ ಕೇಳಿ ರಾಗ್ ಕಬೀರಿ ಭೈರವ್, ವಿಲಂಬಿತ್ ಅಡ ಚೌತಾಲ್, ತಬಲಾ ಶ್ರೀಧರ್ ಪಾಂಡೆ, ಹಾರ್ಮೋನಿಯಂ ಉಧವ್ ರಾನಡೆ, ಸಾರಂಗಿಯಲ್ಲಿ ಅನಂತ್ ಕುಂಠೆ. ಕೇಳಿ ರಾಗ್ ಕಬೀರಿ ಭೈರವ್.

ಇದುವರೆಗೆ ದೊಂಡೋತಾಯಿ ಕುಲಕರ್ಣಿ ಅವರ ಗಾಯನದಲ್ಲಿ ರಾಗ್ ಕಬೀರಿ ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀಧರ್ ಪಾಂಡೆ. ಹಾರ್ಮೋನಿಯಂನಲ್ಲಿ ಉಧವ್ ರಾನಡೆ. ಸಾರಂಗಿಯಲ್ಲಿ ಸಾಥ್ ನೀಡಿದವರು ಅನಂತ್ ಕುಂಠೆ. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನೂ ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್ ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡಿಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ, ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸಿನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ, ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ, ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
0: ವಿಶ್ವ ಪರಿಸರ ದಿನದ

ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾ ಕೆ ನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘಚಾಲಕರಾಗಿದ್ದ ಗುರುಜಿ ಮಾಧವ್

0: ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ಇದುವರೆಗೆ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರು. ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಇಂದಿನ ವನಿತಾ ವಿಹಾರ.
1: ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಆಕಾಶವಾಣಿ ಧಾರವಾಡ. ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ.

0: ಅರಣ್ಯ ವೃತ್ತ ಧಾರವಾಡ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
6: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಸುಜಾತಾ ತಳ್ವಾರ್. 1:00 ಪ್ರಗತಿ ಪಥ. ಈ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಕೇಳುತ್ತೀರಿ. 1:20 ಭಜನಾ ಪದ ಪ್ರಸ್ತುತಿ ಗೊಳಸಂಗಿಯ ಸಂಕಣ ಗುರುಬಸಪ್ಪ ವಂದಳ ಮತ್ತು ಸಂಗಡಿಗರಿಂದ. 2:40 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗ್ರಾಮಲಕ್ಷ್ಮಿ, ನಂತರ ಹೊನ್ನೂರಿನ ಸೋನವ್ವ ಭೋಜಪ್ಪಗೋಳ್ ಮತ್ತು ಸಂಗಡಿಗರಿಂದ ಚೌಡಕಿ ಪದ ಕೇಳುತ್ತೀರಿ. 7:45 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗಿನ ಸಂದರ್ಶನ. 8:00 ಯುವವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಸ್ಮಯ ಅಂಗಡಿ ಅವರಿಂದ ಸ್ವರಚಿತ ಕವಿತಾ ವಾಚನ. 8:15 ಸ್ವರಾಂಜಲಿ ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ದೇಶಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನ ಜೀವನ ಕುರಿತ ಸಂಗೀತ ಸರಣಿ ಕಾರ್ಯಕ್ರಮದಲ್ಲಿ ಮನ್ಸೂರ ಸ್ವರಯಾತ್ರೆ ಕೇಳುತ್ತೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪ್ರಸ್ತುತಿ ಮಾಯಾರಾಮನ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ. 1, ಮೊದಲನೆಯದಾಗಿ ಗೀಗಿ ಪದ. ಬಿಜಾಪುರ ತಾಲೂಕು ಬಬಲೇಶ್ವರದ ಬಂಗಾರವ್ವ ರಾಮಚಂದ್ರಪ್ಪ ಶಾಹೀರ್ ಮತ್ತು ಸಂಗಡಿಗರಿಂದ. ನಂತರ ಕರಡಿಮಜಲು ಕೇಳುತ್ತೀರಿ. ಧಾರವಾಡ ತಾಲೂಕು ಮನಗುಂಡಿಯ ಸೋಮನಿಂಗಪ್ಪ ಬಸಪ್ಪ ಗುಂಡಗೋವಿ ಮತ್ತು ಸಂಗಡಿಗರಿಂದ. ನಂತರ ತತ್ವ ಪದ ಬೈಲಹೊಂಗಲ ತಾಲೂಕಿನ ಬೈಲೂರಿನ ಬಸವಲಿಂಗಯ್ಯ ಹಿರೇಮಠ್ ಮತ್ತು ತಂಡದವರಿಂದ. ಆನಂತರ ಗೊಂದಳಿ ಪದ ಗೂಡೂರಿನ ರಾಮಚಂದ್ರ ಕೃಷ್ಣಪ್ಪ ಗೊಂದಳಿ ಮತ್ತು ತಂಡದವರು. ಆನಂತರ ಕಣಿವಾದನ ಮಂಟೂರಿನ ರೇವಪ್ಪ ಕಾಡಪ್ಪ ಬಡಗೇರ್ ಮತ್ತು ತಂಡದವರಿಂದ. ನಂತರ 10:30 ಸರ್ಕಾರವು 12 ವರ್ಷಗಳ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದಿಂದ. ಇಂದಿನ ವಿಷಯ ಮಹಿಳಾ ಸಶಕ್ತೀಕರಣ. ಇವಿಷ್ಟು ಇನ್ನು ಮುಂದೆ ಹಾಗೂ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, 1:10 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದ್ರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪದ. ಡಯಾಬಿಟಿಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ, ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
2: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ ಎರಡು ರೀತಿ ಇರುತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ ಒನ್ ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನ್ ಮಾಡುತ್ತೆ, ಇನ್ಸುಲಿನ್ ಅನ್ನ ತಯಾರು ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂತ ನಾವು ಏನು ಆಹಾರ ತಿಂದ್ಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನ ಕಂಟ್ರೋಲಿಗೆ ತರುವಂತ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂತವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ.
1: ಟೈಪ್ ಒನ್
2: ಅಂತ ಹೇಳ್ತೀವಲ್ಲ ಆತರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂತವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ ಟು ಅಂತ ಕರಿತೇವೆ. ಈ ಟೈಪ್ ಟು ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲಿದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನ್ ಇರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದ್ರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇನೆ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂತ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು
1: ರಿವರ್ಸ್ ಮಾಡಬಹುದು ಸರ್?
2: ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂತ ಜನರಲ್ಲಿ ಟೈಪ್ ಟು ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲೆಂಡ್ ಅಂತ ಕಡೆ ಎಲ್ಲ ಟೈಪ್ ಒನ್ ಹೆಚ್ಚು ಕಾಮನ್ ಇದೆ. ಆದ್ರೆ ಟೈಪ್ ಟು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
1: ಸರ್, ಈ ಎರಡರ ನಡುವಿನ ಒಂದು ಕ್ಯಾಟಗರಿ ಇದೆ ಅಂತಲ್ಲ?
2: ಹೌದು, ಇದೆ. ಇನ್ಫ್ಯಾಕ್ಟ್ ಅಂತವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದ್ರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡಬಹುದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ ರಿಕ್ವೈರ್ಮೆಂಟ್ ನ ಖಂಡಿತವಾಗಿ ಕಮ್ಮಿ ಮಾಡಬಹುದು. ಇದಂತೂ ಎಲ್ಲರಿಗೂ ಮಾಡಬಹುದು ಅಂತ ನಾನು ಹೇಳಬಲ್ಲೆ, ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆಯ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಬಹುತೇಕ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೇನೆ. ಆದ್ರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವ್ದು ಡೆಫಿನಿಷನ್ ಇಲ್ಲ. ಯಾಕೆಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
1: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
2: ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ

0: ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್. ಅಂದ್ರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನ ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂತ ಪೇಷಂಟ್ಸ್ಗಳಲ್ಲಿ ಒಂದು ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪಾ ಅಂದ್ರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದೀವಿ ಇಷ್ಟೇ, ಇಲ್ಲಿಗೆ ಮುಗಿತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಆ ತರ ಇರೋದಿಲ್ಲ ಅದು. ಇಲ್ಲಿ ಎರಡು ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ ಎರಡು ಮೂರು ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳೋದು ಒಂದೇ ಮಾತ್ರೆ, ಆದ್ರೆ ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಅದಿರುತ್ತೆ ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್, ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನ್ ಅನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ, ಸಕ್ಕರೆ ಕಂಟ್ರೋಲ್ ಅಲ್ಲಿದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ಅವ್ರ ಆಕ್ಚುಲಿ ಒಂದು ಮಾತ್ರೆನಲ್ಲಿ ಮೂರ್ ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಆ ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲ್ಗೆ ಬರುತ್ತೆ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನ ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು ಎರಡು ದಿವಸದಲ್ಲಿ ಆಗಲ್ಲ, ಎರಡು ಮೂರು ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂತ ಪದ್ಧತಿ.
1: ಕ್ಲಿನಿಕ್ ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ,
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆ ತರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗಿರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರ್ಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆ ಆಗಿ ಮಧುಮೇಹ ಬಂತು. ಅದೇ ತರ ಅದು ರಿವರ್ಸ್ ಆಗ್ಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು ಎರಡು ಮೂರು ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಬಹಳ ಮುಖ್ಯ. ಇದು ಅಂದ್ರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದ್ರೆ ಬರೀ ಮಾತ್ರೆ ತಗೊಳ್ತಾ ಹೋದ್ರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡನೇ ರೀತಿಯಾದ ಡಯಾಬಿಟಿಕ್ಸ್ ಹೆಚ್ಚು ಕಾಮನ್ ಆಗಿರೋದು, ಟೈಪ್ 2 ಡಯಾಬಿಟಿಕ್ಸ್ ಕಾಮನ್ ಆಗಿರೋದು. ಇದ್ರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನ ತೆಗೆದುಕೊಳ್ತಾ ಹೋದ್ರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕಂದ್ರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯ ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಯಾರಿಗೋ ಒಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯ್ತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದ್ರೆ ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯ್ತು ಅಂದ್ರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದ್ ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ ಗಾಯ ಆದ್ರೆ ಚರ್ಮ ಗುಣ ಆಗುತ್ತೆ, ಆದ್ರೆ ರೆಟಿನಾಕ್ಕೆ ತೊಂದರೆ ಆದ್ರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ತರ ಕಿಡ್ನಿಗ್ ಪ್ರಾಬ್ಲಮ್ ಆಗ್ಬೋದು. ಅದೇ ತರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದ್ರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನ್ ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನ್ ಕರಿತೀವಿ, ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನಂದ್ರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನ ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನ ಮಾಡಿದ್ರೆ ನಾವು ಅದ್ರ ಪ್ರೋಗ್ರೆಷನ್ ಅನ್ನ ನಿಲ್ಲಿಸಬಹುದು, ಮೆಡಿಸಿನ್ ಪ್ರಮಾಣವನ್ನ ಕಮ್ಮಿ ಮಾಡಬಹುದು. ಮತ್ತೆ ಔಟ್ಕಮ್ಸ್ ಅಂತ ಏನ್ ಹೇಳ್ತೇವೆ, 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರಂಗೆ ತಡೆಗಟ್ಬಿಡ್ಬೋದು. ಅಂದ್ರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ,
0: ಹೌದು
1: ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನು ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸಬೇಕು.
0: ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಿ?
0: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ ಎರಡ್ ಮೂರ್ ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಆಸ್ಪತ್ರೆನಲ್ಲಿ ಬಂದ್ರೆ, ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ, ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂತ ರೀತಿ ಬೇರೆ. ಹಾಸ್ಪಿಟಲ್ ಅಲ್ಲಿ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತಹ ಕೆಲವು ಬದಲಾವಣೆ

0: ಗಳನ್ನು ಹೇಳಿ ಮತ್ತೆ ಕೆಲವು ಔಷಧಿಗಳನ್ನು ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ 1-2-3 ತಿಂಗಳು ಟೈಮ್ ಹಿಡಿಯತ್ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನ ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಾವು ರೂಫ್ ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದ್ ನಿಲ್ಬೇಕಲ್ವಾ? ಅದೇ ತರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನ ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಾಕ್ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನ ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗೆ ಆಗುತ್ತೆ, ಕೆಲವ್ರಿಗೆ ಬಹಳ ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂತ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವ್ದೋ ಒಂದು ಮಾತ್ರೆ ಬರೀ 1/2 ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ. ನಾವು
1: ಟೆಸ್ಟ್ ಗಳೆಲ್ಲ ಮಾಡಿಸ್ತೀರಾ?
0: ಹಾ ಹೌದು, ಈ ಟೈಮ್ ನಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗೆ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
1: ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿ ಪಿ ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನ ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನ ಹೇಳ್ಬೋದು ಸರ್?
0: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿ ಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದ ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ, ಅವ್ರು ತಿಂತಕ್ಕಂತ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಅವ್ರಿಗೆ ಇಂಥ ಬದಲಾವಣೆಯನ್ನ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6-8 ಮಂತ್ಸ್ ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗ್ಲೂ ಹೈ ಇರ್ತಾ ಇತ್ತು, ಮತ್ತೆ ಬಿ ಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನ ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಯಾಕೆಂದ್ರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ತರ ಇದೆ ಅಂತ ಕಂಡಿಡ್ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದ್ರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದ್ರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂತ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕಂದ್ರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯ್ದೇ ಇರೋಂಗೆ ನಾವೇನ್ ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತ್ ಹೋಗೋದು, ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೇನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ, ನೀವು ಈಗ ತಗೊಳ್ತಾ ಇರುವಂತ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲ್ಗೆ ಬರುತ್ತೆ, ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರೆನಲ್ಲಿ 2-3 ಔಷಧ ಇದ್ರು ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗೆ ಬದುಕಬಹುದು. ಆತರ ಚೆನ್ನಾಗಿ ವೆಲ್ ಮೇಂಟೈನ್ ಡಯಾಬಿಟಿಕ್ಸ್ ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನು ಇಲ್ಲ.
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ

0: ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದರೆ ಕೆಲವ್ರಿಗೆ ದಿನಚರ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನು ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
1: ಈಗ ಒಂದು ಚಾರ್ಟ್ ಕೊಡೋದಾದರೆ ಅವ್ರಿಗೆ, ಅಂದರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನು ಮಾಡ್ಕೋಬಹುದು ಸರ್?
0: ನಾವು ಬ್ರಾಡ್ಲಿ ಏನ್ ಮಾಡ್ತೇವೆ ಕೆಲವು,
1: ಸರ್ ಈಗ ಈ ಟೈಪ್ ಒನ್ ಟೈಪ್ ಟು ಅಂತ ಹೇಗೆ ಕಂಡುಹಿಡಿತೀರಾ ಸರ್?
0: ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನ ನಾವು ನೋಡ್ಬಿಟ್ಟು ಕಂಡುಹಿಡಿತೇವೆ. ಮತ್ತೆ ಕೆಲವು ಆಟೋ ಆಂಟಿಬಾಡೀಸ್ ಜಿ ಎ ಡಿ ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆಂಟಿಬಾಡೀಸ್ ಏನಾದ್ರು ಇತ್ತು ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ ಒನ್ ಆರ್ ಟೈಪ್ ಟು ಅಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ತೇವೆ ನಾವು. ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ ಟೂನೇ ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ ಒನ್ ಭಾಳ ರೇರ್, ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿಯ ಕೊರತೆ ಅಂದ್ರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವ್ರಿಗೆ ವಯಸ್ಸಾಗಿರುತ್ತೆ ಓಡಾಡ್ಲಿಕ್ಕೆ ಆಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದ್ರೆ ನಡಿಯಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟರ್ ಅಂತ ಏನೂ ಇಲ್ಲ. ಸೊ ಅದೇ ತರ ಕೆಲವರ ಏನಾಗುತ್ತೆ, ದಿನಚರ್ಯೆಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ತೇವೆ, ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ಈ ತರ. ಮತ್ತೆ ಇನ್ನು ಕೆಲವರಲ್ಲಿ ನಾವು ಆಹಾರದ ಸಮಯವನ್ನ ಬದಲಾವಣೆ ಮಾಡಿದ್ರೆ, ಇನ್ನು ಕೆಲವರಲ್ಲಿ ಆಹಾರದ ಕಂಟೆಂಟ್ ಅನ್ನ ನಾವು ಬದಲಾವಣೆ ಮಾಡ್ತೇವೆ. ಇನ್ನು ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ತರ ಕೆಲವು ಬದಲಾವಣೆಗಳನ್ನ ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟು ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಈ ತರ ಬದಲಾವಣೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ ಕಂಟ್ರೋಲಲ್ಲಿ ಇರಲ್ಲ, ಅವ್ರು ಏನ್ ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನ್ ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನ್ ಮಾಡ್ತೀವಿ ಅಂತವ್ರಿಗೆಲ್ಲ, ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನು ಕೊಡ್ತೇವೆ. ಮತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ಬೇಕು ಇಂಥದನ್ನೇ ತಿನ್ಬಾರ್ದು ಅಂತ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ, ಅವ್ರಿಗೆ ಗೊತ್ತಾಗೋಗುತ್ತೆ. ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ ನಾವು ಕಂಟ್ರೋಲ್ಗೆ ತರಬಹುದು.
1: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನ ನಿಮ್ಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನ ಮಾತ್ರ ತಿಂತ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸ್ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನದ್ ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ, ಈ ತರ ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ, ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ಆರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ಆರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡ್ಬೇಕು, ವೀಟ್ ಜಾಸ್ತಿ ಮಾಡ್ಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದ್ರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೇವೆ ನಾರಿನ ಅಂಶ, ಅದು ಹೋಲ್ ವೀಟ್ ಮೈದಾ ಅಲ್ಲ, ಹೋಲ್ ವೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನ ಹಿಟ್ ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನ ಹಿಟ್ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದ್ರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದು ಆಗ ಬರುತ್ತೆ, ಯಾರಿಗೆ ಯಾವ್ದು ಆಗ ಬರಲ್ಲ ಅಂತ. ಯಾವ್ದು ಆಗ ಬರಲ್ಲ ಅದನ್ನ ತೆಗಿತೇವೆ, ಯಾವ್ದು ಆಗ ಬರುತ್ತೆ ಅದನ್ನ ತಿಂದ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನು ಆಗಲ್ಲ. ಅಂದ್ರೆ ನೀವೇನ್ ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದ್ರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
1: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನ ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ.
0: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡಿಡಿದ ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರು

0: ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರು ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡೋಗ ಬರುತ್ತೆ, ಮೂರು ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆ ಕಂಟ್ರೋಲ್ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲ್ ತಗೊಂಡ್ಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೆ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದಾನೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೇ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ ತಕ್ಷಣನೇ ಮತ್ತೆ ನಾವು ಮೊದಲು ಹೆಂಗ್ ಬೇಕಂತ ತಿನ್ನಾಗಿಲ್ಲ.
0: ನಾನು ನಿಮಗೆ ಧನ್ಯವಾದಗಳು ಹೇಳ್ತೇನೆ ಈ ಪಾಯಿಂಟ್ ಹೇಳಿದ್ದಕ್ಕೆ. ಯಾಕಂದ್ರೆ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದುವೆನಲ್ಲಿ ನಾನು 4 ಕೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ.
0: ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವಂತ ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
0: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ.
1: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು ಎಲ್ಲ ಕೇಳಿರ್ತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೋಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದ್ರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವ್ರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟವರು, ದರ್ಜಿ. ದರ್ಜಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತ ಹೇಳಿ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರಬಹುದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತೆ ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ. ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ

ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತೆ ನಾವು ಕೆಲವು ಆಯ್ದ ಸಿ ಎಸ್ ಸಿ ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು ಸಿ ಎಸ್ ಸಿ ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು ಆ ಪಿ ಎಂ ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದ್ರೆ ಟೂಲ್ ಕಿಟ್ ಬರುವಂತೆ. ಟೂಲ್ ಕಿಟ್ಟು ನಮ್ಮ ಕುಲಕಸಬೆ ಏನುಂಟು, ಆ ಕುಲಕಸಬೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗ್ಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು

0: ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಬಹುದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸಬಹುದು, ಈ ಆನ್ಲೈನ್ಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗಬಹುದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡಬಹುದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೆಯಬಹುದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSE ಸೆಂಟರ್ಗಳು ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. CSE ಸೆಂಟರ್ ಒಂದು ಗ್ರಾಮವನ್ನಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ PM ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ IIGJ ಸೆಂಟರನ್ನು ಅವರು ಸಂಪರ್ಕಿಸಿ IIGJ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು MSME ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗ್ ಅನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. PM ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ DM ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ವಕ್ತವ್ಯ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ದತೆಯನ್ನು ಬಲಪಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ದಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ದವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ,
ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ.

0: ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2 ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2 ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25 ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9 ರಿಂದ ಶೇಕಡ 6.6 ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6 ರಿಂದ ಶೇಕಡ 5.1 ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2 ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೆ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ. ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ.

0: ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ವಿಶ್ವ ಪರಿಸರ ದಿನದ ಶುಭಾಶಯಗಳು.
3: ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ವೃತ್ತ ಧಾರವಾಡ, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಗೊಳಸಂಗಿಯ ಸಂಕಣ್ಣ ಗುರುಬಸಪ್ಪ ವಂದಳ ಮತ್ತು ಸಂಗಡಿಗರಿಂದ ಭಜನಾ ಪದ.

ಇದುವರೆಗೆ ಗೊಳಸಂಗಿಯ ಸಂಕಣ್ಣ ಗುರುಬಸಪ್ಪ ವಂದಳ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ವೃಂದದವರು.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ವಿಶ್ವ ಪರಿಸರ ದಿನದ ಶುಭಾಶಯಗಳು.
1: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
0: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
2: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
0: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ.
1: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ.
2: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
1: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
0: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಓ ಮಲ್ಲಿಗೆ ಚಿತ್ರದ ಗೀತೆ ಇದು.

ಆತ್ಮೀಯ ಕೇಳುಗರೇ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ರಶ್ಮಿ ಚಿತ್ರದ ಗೀತೆ ಇದು. ಗಾಯಕರು ಬಿ ಆರ್ ಛಾಯಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಮಲ್ಲಿಗೆ ಹೂವೆ ಚಿತ್ರದು, ಕೆ ಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi to dedicate and lay foundation stone of multiple development projects worth over 18,800 crore rupees in Gujarat.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ

0: ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ದ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ, ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಿ

0: ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973ರಿಂದ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ದಿನ ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ದತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ದಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ವಿಶ್ವ

0: ಪರಿಸರ ದಿನದ ಶುಭಾಶಯಗಳು.
1: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
0: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ. ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ. ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
1: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
0: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
1: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
0: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹೊಸ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಕಲ್ಟ್ ಚಿತ್ರದ ಗೀತೆಯನ್ನು.

ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ

ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಯುಗಳ ಸ್ವರಗಳಲ್ಲಿ ಕಲ್ಟ್ ಚಿತ್ರದ ಗೀತೆ ಇದು. ಕ್ಷಮಿಸಿ, ಬ್ರಾಟ್ ಚಿತ್ರದ ಗೀತೆ ಇದು. ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಯುಗಳ ಸ್ವರಗಳಲ್ಲಿ

0: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸಮಯ 2:59:49. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರೆಯುವುದು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ವಿಶ್ವ ಪರಿಸರ ದಿನದ ಶುಭಾಶಯಗಳು.
1: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
0: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
2: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
0: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
1: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
2: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
1: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
0: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
5: ರೀ, ಸ್ಕೂಲ್ ಲೈನ್ ಏನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
8: ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಕಟ್ಟಿ ಅವರು ಹಾಡಿರುವ ನಾಗಮಂಡಲ ಚಿತ್ರದ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.

0: ಮಾಲೆ
1: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರ ಯಾತ್ರೆ ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರ ಯಾತ್ರೆ ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರ ಯಾತ್ರೆ ಮನಸೂರೋ ಸ್ವರ ಯಾತ್ರೆ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರ ಯಾತ್ರೆ
2: ಮನಸಾರೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

0: ಹಾಗಾದ್ರೆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆತ್ಮೀಯ ಕೇಳುಗರೆ,
3: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
2: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನ.
4: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
2: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ.
4: ಭಾರಿ ಸಿನಿಮಾ
3: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
2: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
5: ಮೂಕಿ ಸಿನಿಮಾ, ಚಾಕಿ ಸಿನಿಮಾ, ಜಗದ ಜನರಂಜನೀಯ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
6: ಚಿತ್ರ ಅವರು ಹಾಡಿರುವ ಅಂತರಂಗದ ಮೃದಂಗ ಚಿತ್ರದ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಾನು
4: ಐ,
3: ನೀನು
5: ಯು,
3: ಕಾಡು
4: ಫಾರೆಸ್ಟ್,
3: ಬೆಟ್ಟ
5: ಮೌಂಟೇನ್,
3: ಹೂ
6: ಫ್ಲವರ್,
3: ಬೆಟ್ಟದ ಹೂ
4: ಮೌಂಟೇನ್ ಫ್ಲವರ್.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಎಲ್ಲಿ ಇನ್ನೊಂದ್ಸಲ ಹೇಳು.
3: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
4: Sunlight let come, rain let it come, forest mountain I go roaming.
3: Shall

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಸ್ಟರ್ ಲೋಹಿತ್ ಅವರ ಸ್ವರದಲ್ಲಿ ತಾವೀಗ ಕೇಳುತ್ತಿರುವ ಗೀತೆ ಬೆಟ್ಟದ ಹೂವು ಚಿತ್ರದ್ದು.
1: ದಿನವೂ ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ದಿನವೂ ಹೂವ ಕೊಡುವೆ ಕ್ಷಣ ಜನ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
2: Wait, one minute, I tell correct. Daily flower giving, thantan rupee taking, correct. Daily flower giving, thantan rupee taking, all the money mother keeping, 10 pay only I receiving.
1: Kushile irali.
2: Hey,

0: ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ. 10 ರೂಪಾಯಿ ಕೂಡಿದ ಮೇಲೆ ರಾಮಾಯಣದ ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ 1 ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್.

0: sunlight let come, rain let it come. Forest, mountain, I go roaming, roaming.
1: Shalli madam gagi kodalu bettada huva taruve.
0: Or Shalli madam to giving to mountain flower bringing.
1: Bettada hu.
0: Bettada hu. Bettada hu.
2: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಇದುವರೆಗೆ ಚಿತ್ರಗೀತೆಗಳ ಕರೆ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
3: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
3: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
2: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.

0: ಸ್ನಿಗ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಗಂಟೆ ಪ್ರಸಾರವಾಗುತ್ತಿದೆ

0: ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿರಂಗ, ಗ್ರಾಮಲಕ್ಷ್ಮಿ, ನಂತರ ಚೌಡಕಿ ಪದ, ಹುಣ್ಣೂರಿನ ಸೋನೋವಾ ಭೋಜಪ್ಪಗೋಳ್ ಮತ್ತು ಸಂಗಡಿಗರಿಂದ, 7:45 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ, 8:00 ಯುವವಾಣಿ, ವಿಸ್ಮಯ ಅಂಗಡಿ ಅವರಿಂದ ಸ್ವರಚಿತ ಕವಿತಾ ವಾಚನ, 8:15 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಜೀವನ ಕುರಿತ ಸಂಗೀತ ಸರಣಿ ಮನ್ಸೂರ ಸ್ವರಯಾತ್ರೆ, ಪೂರಕ ಸಾಹಿತ್ಯ ರವೀಂದ್ರ ಕವಠೇಕರ್, ಪ್ರಸ್ತುತಿ ಮಾಯಾ ರಾಮನ್, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನಗಲ್, 10:00 ಜನಪದ ವೈವಿಧ್ಯ, 10:30 ಸರ್ಕಾರವು 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ, ಧಾರವಾಡ.
3: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
4: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
3: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ,
4: ಇಂತಹ 10 ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
0: ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರೆಸುತ್ತಾ, ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಸಪ್ನಾ ಕಟ್ಟಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ, ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣೇಕ್, 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್, 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ.

8:30 ಬಾನುಲಿ ಭಿತ್ತಿಯಿಂದ ನಿವೃತ್ತ ಹಿರಿಯ ಉದ್ಘೋಷಕರಾದ ಲತಾ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಿ ಸುರೇಖಾ ಸುರೇಶ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಿನೆ ಕ್ವಿಜ್ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನಮೋಲ್ ಗೀತ್. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. ಸಹಕಾರ ಕೆ ಶಿವರಾಜ್. 11:00 ಸ್ಮೃತಿ ಪಟಲ ಧ್ವನಿ ಮುದ್ರಣದಿಂದ ಆಯ್ದ ಕಾರ್ಯಕ್ರಮ. 11:30 ಲಘು ಶಾಸ್ತ್ರೀಯ ಗಾಯನ. 12:05 ವನಿತಾ ವಿಹಾರ. ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳನ್ನು ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹಾವೇರಿ ಜಿಲ್ಲೆ ದೇವಿ ಹೊಸೂರು ತೋಟಗಾರಿಕೆ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. 11:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್ ಅವರಿಂದ ಮಾಹಿತಿ ಕೇಳುವಿರಿ. 11:20 ಜನಪದ ಸಂಗೀತ ಕಾರ್ಯಕ್ರಮ. ಬೆಳಗಾವಿಯ ಸಕ್ರವ್ವ ಯಲ್ಲವ್ವ ಪಾತ್ರೋಟ್ ಮತ್ತು ಸಂಗಡಿಗರಿಂದ ಸಣ್ಣಾಟದ ಪದಗಳು. 2:40 ಎಳೆಯರ ಬಳಗ ಶ್ರೀಕಾಂತ್ ಹಾದಿಮನಿ ಅವರಿಂದ ಮಕ್ಕಳಿಗಾಗಿ ಕಥೆಗಳನ್ನು ಕೇಳುವಿರಿ. 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಸಂಜೆ 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿ ಮಾಹಿತಿ. ನಂತರ ಬ್ಯಾಡಿಗೆ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಮತ್ತು ಸಂಗಡಿಗರಿಂದ ದೊಡ್ಡಾಟ. ಅರ್ಜುನ ಬಬ್ರುವಾಹನರ ಕಾಳಗ ಸನ್ನಿವೇಶ ಕೇಳುವಿರಿ.

0: ನಾಳೆ ರಾತ್ರಿ 8 ಗಂಟೆಗೆ 12 ವರ್ಷಗಳ ಸರ್ಕಾರ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಕೇಳುವಿರಿ. 8:35 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
2: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಆಕಾಶವಾಣಿ ಧಾರವಾಡ, ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯೆ 18,000 ಕೋಟಿ ರೂಪ್ಯಕಾಧಿಕ ಮೂಲ್ಯಾನಾಂ ಮಾರ್ಗ ವಿದ್ಯುತಃ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಕೇಂದ್ರ ಸರ್ವಕಾರೇಣ ವಿದೇಶೀ ಸಂಸ್ಥಾಗತ ನಿವೇಶಕೇಭ್ಯಃ ಕರೇಷು ಮಹತ್ ಶೈಥಿಲ್ಯಂ ಪ್ರದತ್ತಂ. ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ವಸ್ಯ ನವೀನ ಮೌದ್ರಿಕ ನೀತಿ ಸಮೀಕ್ಷಾಯಾಂ ಪ್ರಮುಖ ಕುಸೀದ ದರಃ ಯಥಾವತ್ ಸ್ಥಾಪಿತಃ. ಪುನಃಕ್ರಯಣ ದರಃ 5.25% ಯಾವತ್ ಸ್ಥಾಸ್ಯತಿ. ನೇಪಾಳದೇಶಸ್ಯ ವಿದೇಶಮಂತ್ರಿ ಶಿಶಿರ ಖನಾಲಃ ಅದ್ಯ ಆರಭ್ಯ ತ್ರಿದಿವಸೀಯಾಂ ಯಾತ್ರಾಯಾಂ ಭಾರತ ಯಾತ್ರಾಯಾಂ ದಿಲ್ಲೀಂ ಸಂಪ್ರಾಪ್ನೋತ್. ಅದ್ಯ ವಿಶ್ವ ಪರ್ಯಾವರಣ ದಿವಸ ಸಮಗ್ರೇಪಿ ವಿಶ್ವೇ ಆಮಾನ್ಯತೆ. ಪ್ರಶಾಸನೇನ ದಿಲ್ಯಾಂ 18 ನಮೋ ಆಕ್ಸಿಜನ್ ಪಾರ್ಕ್ ಇತಿ ಉದ್ಯಾನಾನಿ ಉದ್ಘಾಟಿತಾನಿ. ಅಪಿ ಚ ಪುರುಷಾಣಾಂ 18 ವಯಸ್ಸ ಏಷಿಯಾ ಕಪ್ ಹಾಕಿ ಪ್ರತಿಯೋಗಿತಾಯಾಃ ಉಪಾಂತ್ಯ ಸ್ಪರ್ಧಾಯಾಂ ಭಾರತೇನ ಪಾಕಿಸ್ತಾನ ದಲಂ 5-3 ಅಂತರಾಲೇನ ಪರಾಜಿತಂ. ಇದಾನಿಂ ವಾರ್ತಾ ವಿಸ್ತರೇಣ. ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್ ಪ್ರಧಾನಮಂತ್ರಿ ಮೋದಿ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತ್ ರಾಜ್ಯಸ್ಯ ಸೂರತ್ ನಗರೆ 18,000 ಕೋಟಿ ರೂಪ್ಯಕಾಧಿಕ ಮೂಲ್ಯಾನಾಂ ಮಾರ್ಗ ವಿದ್ಯುತಃ ತಥಾ ಔದ್ಯೋಗಿಕ ವಿಕಾಸ ಪರಿಯೋಜನಾನಾಂ ಶುಭಾರಂಭಂ ಕೃತವಾನ್. ಸಹ ಆದೌ ಹಜೀರಾ ಕ್ಷೇತ್ರಂ ಗತ್ವಾ ಔದ್ಯೋಗಿಕ ಆಧಾರಭೂತ ಸಂರಚನಾ ಕಾರ್ಯಾಣಾಂ ಸಮೀಕ್ಷಾಂ ಕೃತವಾನ್ ತಥಾ ಜನಸಭಾಂ ಅಪಿ ಸಂಬೋಧಿತವಾನ್. ಅನಂತರಂ ಪ್ರಧಾನಮಂತ್ರಿ ದಮನನಗರಂ ಗಮಿಷ್ಯತಿ ಗತವಾನ್ ಯತ್ರ ಪ್ರಾಯಃ 2,970 ಕೋಟಿ ರೂಪ್ಯಕ ಪರಿಮಿತಾಂ ವಿವಿಧ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಭಿಃ ಪರಿಯೋಜನಾಭಿಃ ಕ್ಷೇತ್ರಸ್ಯ ವಿಕಾಸಃ ಆಜೀವಿಕಾನಾಂ ನಿರ್ಮಾಣಾನಿ ತಥಾ ಜನಸುವಿಧಾನಾಂ ವೃದ್ಧಯಶ್ಚ ಭವಿಷ್ಯಂತಿ. ವೈದೇಶಿಕ ನಿವೇಶಕೇಭ್ಯಃ ಕರಮುಕ್ತಿಃ ಭಾರತೇ ಚ ನಿವೇಶವೃತ್ತೇಃ ಪ್ರೋತ್ಸಾಹನಂ. ಕೇಂದ್ರ ಸರ್ವಕಾರೇಣ ವೈದೇಶಿಕ ಸಂಸ್ಥಾಗತ ನಿವೇಶಕೇಭ್ಯಃ ಮಹತ್ ಶೈಥಿಲ್ಯಂ ಪ್ರದತ್ತಂ. ಸರ್ವಕಾರೀಯ ಪ್ರತಿಭೂತಿಷು ನಿವೇಶಾತ್ ಪ್ರಾಪ್ತೇಃ ಪೂಂಜಿ ಲಾಭೇ ತಥಾ ಕುಸೀದ ರೂಪೇಣ ಆಯೇ ಸಂಪೂರ್ಣ ಕರಮುಕ್ತಿಃ ಪ್ರದತ್ತಾ. ಏಷಾ ವ್ಯವಸ್ಥಾ ಅಸ್ಯ ವರ್ಷಸ್ಯ ಏಪ್ರಿಲ್ ಮಾಸಸ್ಯ ಪ್ರಥಮ ದಿನಾತ್ ಪ್ರಭಾವಿನಿ ಭವಿಷ್ಯತಿ. ಏತದರ್ಥಂ ಪ್ರಶಾಸನೇನ 26,000 ವರ್ಷಸ್ಯ ಆಯಕರ ಸಂಶೋಧನಸ್ಯ ಅಧ್ಯಾದೇಶಃ ಅಪಿ ಪ್ರಕಾಶಿತಃ. ಸರ್ವಕಾರಸ್ಯ ಮತೆ ಅನೇನ ನಿರ್ಣಯೇನ ವೈದೇಶಿಕ ನಿವೇಶಕೇಭ್ಯಃ ಭಾರತೆ ಅಧಿಕ ನಿವೇಶಸ್ಯ ಪ್ರೋತ್ಸಾಹನಂ ಭವಿಷ್ಯತಿ. ತೇನ ಸರ್ವಕಾರೀಯ ಪ್ರತಿಭೂತಿಷು ನಿವೇಶಃ ವರ್ಧಿಷ್ಯತಿ. ಅರ್ಥವ್ಯವಸ್ಥಾಯಾಃ ಸುದೃಢೀಕರಣೇ ತಥಾ ವಿಕಾಸ ಪರಿಯೋಜನಾನಾಂ ವಿತ್ತ ಸಂಗ್ರಹೇ ಚ ಇದಂ ಸಹಾಯಂ ಭವಿಷ್ಯತಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ವಸ್ಯ ನವೀನ ಮೌದ್ರಿಕ ನೀತಿ ಸಮೀಕ್ಷಾಯಾಂ ಪ್ರಮುಖ ಕುಸೀದ ದರಃ ಯಥಾವತ್ ಸ್ಥಾಪಿತಃ. ಬ್ಯಾಂಕಸ್ಯ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವದತ್ ಯತ್ ಪುನಃ ಕ್ರಯಣ ದರಃ 5.25% ಯಾವತ್ ಏವ ಸ್ಥಾಸ್ಯತಿ. ಬ್ಯಾಂಕ್ ಇತ್ಯಸ್ಯ ಕೃತೆ ರಿಸರ್ವ್ ಬ್ಯಾಂಕ್ ಇತ್ಯತಃ ಋಣಗ್ರಹಣ ದರೆ ಕಶ್ಚನ ಪರಿಕಿಂಚಿತ್ ಅಪಿ ಪರಿವರ್ತನಂ ನ ಕೃತಂ ತಥಾಪಿ ರಿಸರ್ವ್ ಬ್ಯಾಂಕಿನ ಚಾಲಿತ ವಿತ್ತ ವರ್ಷ

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ ಬರೆದವರು ಸಂತೋಷ್ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ. ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ. ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಇಂದು ವೇವ್ಸ್ ಒಟಿಟಿ ಮನರಂಜನೆ, ಸುದ್ದಿ, ಶಿಕ್ಷಣ, ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ. ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು, 200 ಹೆಚ್ಚು ರೇಡಿಯೋ ಸೇವೆಗಳು, ಲೈವ್ ಈವೆಂಟ್ ಸ್ಕ್ರೀಮಿಂಗ್, 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ, ಯೋಜನೆ, ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು, ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000 ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ. ಮೊಬೈಲ್, ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ. ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ, ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ, ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು, ಶೈಕ್ಷಣಿಕ ವಿಷಯ, ಡಿಜಿಟಲ್ ಪ್ರಕಟಣೆಗಳು, ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ. ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ, ಮಹಾಭಾರತ, ಶಕ್ತಿಮಾನ್, ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ. 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ. ವಿವಿಧ ಭಾಷೆಗಳ ಚಲನಚಿತ್ರಗಳು, ಸುದ್ದಿ, ಕ್ರೀಡೆ, ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ. ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ. ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್, ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ. ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ. ಸರ್ಕಾರದ ಒಎನ್ಡಿಸಿ ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ. ಇದು ಆಂಡ್ರಾಯ್ಡ್, ಐಒಎಸ್ ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ. ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ. 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ. ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ, ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು, ಶಿಕ್ಷಣ, ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ. ಭಾರತೀಯ

ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಧಾರವಾಡ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
3: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
3: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ,
2: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
4: ಹಚ್ಚ ಹಸಿರ ಪಚ್ಚೆ ಕಾಡು,
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
5: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
5: ಹಸಿರಾಗುವೆ
1: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
6: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರ.
7: ಸಮಯ 6:37:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
8: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
10: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
11: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
12: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
13: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
14: ಜ್ಞಾನಪೀಠ ಪ್ರಶಸ್ತಿ.
13: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
14: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
13: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
14: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
13: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
14: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
13: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
14: ಯು ಆರ್ ಅನಂತಮೂರ್ತಿ,
13: ಗಿರೀಶ್ ಕಾರ್ನಾಡ್,
14: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
13: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
14: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
13: ಸಿರಿಗನ್ನಡಂ ಗೆಲುಗೆ,
14: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ಥುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ಥುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ಥುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ಥುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನು ಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ವಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
3: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
2: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3,754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1,500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈರುತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ

0: ಸಚಿವ ಎಚ್.ಕೆ. ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಬೆಂಗಳೂರು.

0: ವಿಶ್ವ ಪರಿಸರ ದಿನದ ಶುಭಾಶಯಗಳು. ವಿಶ್ವ ಪರಿಸರ ದಿನದ ಶುಭಾಶಯ ಕೋರುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ವೃತ್ತ ಧಾರವಾಡ, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ ಅರಣ್ಯ ಪ್ರಾದೇಶಿಕ ವಿಭಾಗ ಧಾರವಾಡ. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸಾದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.

0: संपर्क किसी
1: 8277583580 8277583612।
2: ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
7: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
8: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
7: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
9: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
11: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
12: ವಿಶ್ವ ಪರಿಸರ ದಿನದ ಶುಭಾಶಯಗಳು.
13: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
12: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ, ಧಾರವಾಡ.
14: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
12: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ.
13: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ.
14: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
13: ಇಂತಹ 10 ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
12: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ. ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಶ್ರೋತೃ ಬಾಂಧವರೇ,
15: ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
16: ಇದೇ ದಿನ ರಾತ್ರಿ 9:15
15: ಕೇಳಲಿದ್ದೀರಿ.
14: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
17: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.

0: ಗಪ್ ಗಡದ್ ಒಳ ಕೂತ ರೇಡಿವೇನಾಗ ಹಾಡ್ ಕೇಳುದ್ ನೋಡ್ ಕಲ್ಲವ್ವಾ. ಏ ಕಲ್ಲವ್ವಾ,
1: ಬಾ ಬಾ ಬಾ, ನಿನ್ನ ನೆನೆಸ್ಕೊಂತ ಕುಂತಿದ್ದೆ ನೋಡ. ಯಾಕೆ ಹೇಳು?
0: ಯಾಕೇನ್? ನಾ ಹೇಳ್ತೀನಿ ಕೇಳಿ ನಿನ್ಗ. ನಮ್ಮ ಮನೆಯಿಂದ ಬಿಟ್ಟ ನಿನ್ ಮನಿ ಬರೂ ಮಟ ದಾರ್ಯಾಗ ಕೇಳ್ಕೊಂತ ಬಂದಿನಿ. ಎಲ್ಲಾರ ಮನ್ಯಾಗ ಇದ ರೇಡಿವೆ, ಇದ ಹಾಡ.
1: ಯಾವ್ದು ಹೇಳು? ನಾ ಈಗ ಕೇಳಕತ್ತಿದ್ದೆಲ್ಲ, ನೀನು ಕೇಳೇ ಬಿಟ್ಟಿನ.
0: ಅದನ್ನ ಅದೇನ ಪರಿಸರದ ಕಾಡು ಉಳಿಸ್ರಿ ಅನ್ನೋ ಹಾಡ.
1: ಇವತ್ ಯಾಕ ಅದನ್ನ ಎಲ್ಲಾರ ಮನ್ಯಾಗೂ ಹಚ್ಚಾರ ಹೇಳು?
0: ಎಲ್ಲಾರ ಮನ್ಯಾಗ ಅಂದ್ರ ರೇಡಿವೆನಾಗ ಹಾಡಾಕ್ಯಾರ. ಎಲ್ಲಾರು ರೇಡಿವೆ ಹಾಕೊಂಡ್ ಕುಂತಾರ. ಯಾಕಂದ್ರ ಇವತ್ತು ಜೂನ್ 5 ಪರಿಸರ ದಿನ.
1: ಹೌದಲ್ಲನ್ನು ಮತ್ತ ಈ ಪರಿಸರ ಎಷ್ಟು ಅವಶ್ಯ ಐತಿ ಅಂತ ಹೇಳಿ ಯಾವಾಗ ಯಾವ ಮುಂಜಾನೆ ಚಿಂತನ ಅಂತ ಮಾಡ್ತಿರಲ್ಲ ನೀವು, ಅದನ್ನ ಕೇಳಿದ್ರು ಪರಿಸರ ಬಗ್ಗೆ ಹಂಗ ಒಂದ್ ಕಾರ್ಯಕ್ರಮ ಕೇಳಿ ಕೇಳಿ ಕಳಿ ಕಡಿಕೆ ಏನ್ ಅನಿಸ್ತ ಅಂದ್ರ ನಾವ್ ಎಷ್ಟು ಸರಳ ಅನ್ಕೊಂಡ್ಬಿಡ್ತೀವಲ್ಲ ಇದು ಪರಿಸರ ಕಾಡು ಅದು ಅಂತ ಹೇಳಿ. ಆದ್ರ ಅದ ಒಂದು

0: ಈ ಭೂಮಿ ಮ್ಯಾಲಿಂದ ಒಂದು ಏನಂತಾರ ಯಾವಾದಕ್ಕ ಅವಶ್ಯ ಐತಿ ಅಂತಾರಲ್ಲ ಹಂಗ ನೋಡು ಅಂತ ಅನಿಸ್ತು.
1: ಅಲ್ಲ, ನೀನ ಮುಂಜಾನೆಯಿಂದ ಕಾರ್ಯಕ್ರಮ ಕೇಳ್ಕೊಂತ ಕುಂತೀನಿ ಅಂತ ಬೇರೆ ಹೇಳಿದಿ. ಈಗ ಏನಾಗಿದಂತಿ ಕಲ್ಲವ್ವ, ನಮಗ ಆಸೆ ಬಾಳ ನೋಡ್. ನಮಗ ಅಂದ್ರ ನನಗೊಬ್ಬಕಿಗೆ ಅನ್ಕೋಬೇಡ, ನಿನ್ಗರ ಏನ್ ಕಮ್ಮಿ ಇಲ್ಲ. ಅಲ್ಲಟ್ ಹೊಲ ಮಾಡ್ಬೇಕು, ಇಲ್ಲಟ್ ಭೂಮಿ ತಗೋಬೇಕು, ಆ ಮಗಗ ಒಂದೀಟ್ ಜಗ ತಗೋಬೇಕು, ಮಗಳಿಗೆ ಮನಿ ಮ್ಯಾಗ ಒಂದ್ ಮನಿ ಹಾಕಿಸ್ಬೇಕು. ಹಿಂಗ ಈ ಮನುಷ್ಯನ ಆಸೆ ಏನಾಗ್ಯಾವ ಬಾಳ ಅಕ್ಕೋಂತ ಅಕ್ಕೋಂತ ಇವತ್ತ ನಾವು ಕಾಡ್ ಕಡ್ಕೋಂತ ಕಡ್ಕೋಂತ ಊರ ಕಾಡ್ ಮಠ ಬೆಳೆಸ್ಬಿಟ್ಟಿವಿ.
0: ಆತ ನೀ ಹಿಂಗ ಅಂದಿ, ಮಗಗ ಒಂದಿಟ್ ಜಾಗ ತಗೋಬೇಕು, ಮಗಗ ಒಂದಿಟ್ ಜಾಗ ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಅಂದ್ರ ನಾ ಜಾಗ ತಗೊಂಡಿಲ್ಲ, ಹೊಲ ತಗೊಳಕತ್ತೀನಿ.
1: ಅಲ್ಲ, ಹೊಲನ ತಗೋ, ನೀವ್ ಹೊಲದಾಗ ಏನ್ ಬೆಳಿ ಹಾಕ್ತಿ ನೋಡು, ಆದರೆ ಏನಂತಿಕೊಂಡಿ ಅದು ಕೃಷಿ ಮಾಲಿನ್ಯ ಅಂತ ನಂತಾರ. ಈಗ
0: ಹಂಗ್ಯಂಗ ಹಾಕೈತಿ ಬೇ, ನಂಗೆ ತಿಳಿದೇ ಇಲ್ಬಿಡ ಯವ್ವ ನೀನ್
1: ಹೇಳಿ. ನಾನ್ ಹಿಂಗ್ ಹೇಳ್ತೇನೆ ನೋಡ, ಈಗ ನೀ ಏನ್ ಮಾಡ್ತಿ ಕಲ್ಲವ್ವ, ನಿನಗೂ ಒಂದಿಟ್ಟು ಆಸೆ ಏನಂದ್ರ ಲಘು ಲಘುನ ಬೆಳಿ ಬರ್ಬೇಕು, ಲಘು ಲಘುನ ಮಾರ್ಕೆಟ್ ಹೋಗ್ಬೇಕು, ಲಘು ಲಘುನ ಚೀಲ ಚೀಲ ಕಾಳ ತುಂಬಬೇಕು, ಆಮೇಲೆ ಮಾರಾಟ ಮಾಡಿ ಒಂದಿಟ್ ಕೈಯಾಗ ರೊಕ್ಕ ಬರ್ಬೇಕು, ರೊಕ್ಕ ಬಂದ್ಮ್ಯಾಗ ಒಂದಿಟ್ ಏನ್ರ ಬೇಕಾಗಿದ್ ಸಾಮಾನ್ ತಗೋಬೇಕು.
0: ಮತ್ತ ಮನುಷ್ಯನ್ ಸಹಜ ಗುಣ ಅಲ್ಲ
1: ಹೌದಿಲ್ಲ. ಹಿಂಗ ಮಾಡ್ಬೇಕಾದ್ರೆ ನೀ ಏನ್ ಮಾಡ್ತಿ, ನಿನ್ ಹೊಲಕ್ಕ ಕೀಟನಾಶಕ ಹೊಡಿತಿ, ಔಷಧ ಸಿಂಪಡಿಸ್ತಿ. ಅವಾಗ ಏನಾತು, ಕೀಟನಾಶಕ ಭೂಮಿ ಮ್ಯಾಗ ಬಿದ್ದು ಬಿದ್ದು ಮಳಿ ನೀರು ಬೀಳ್ತೈತೆ, ಭೂಮ್ಯಾಗ ಇಂಗ್ತಾವ. ನೀ ಏನ್ ಅನ್ಕೊಂಡಿರ್ತಿ, ನೀನ್ ಗಿಡಗಳಿಗೆ ಕೀಟನಾಶಕ ಹೊಡೆದಿನಿ ಅಂತ ನೀ ತಿಳ್ಕೊಂಡಿರ್ತಿ.
0: ಹೌದ್ ಮತ್ತ,
1: ಆದ್ರ ಆ ಕೀಟನಾಶಕ ಗಿಡಕ್ ಹೋಗೋಗಿಂತ ಹೆಚ್ಚ ಭೂಮ್ಯಾಗ ಹೋಗ್ಬಿಟ್ಟಿರ್ತೈತಿ. ಅಂದ್ರ ನಮ್ಮ ಭೂಮಿ ತಾಯಿಗೆ ನೀ ವಿಷ ಹಾಕಿದಂಗ.
0: ಇಲ್ಲ ಯವ್ವ ತಪ್ಪತ್ ಹಂಗ ಅನ್ಬೇಡ, ನಿನ್ನ ನಾ ಭೂಮಿ ತಾಯಿಗೆ ಯಾಕೆ ಹಾಕ್ಲಿಬೆ. ನೀನು
1: ನೀ ಅಂತಲ್ಲ ಕಲ್ಲವ್ವ, ನಿನಗತ್ತೆ ಕೆಲಸ ಮಾಡೋ ಸಾಕಷ್ಟು ಮಂದಿ ಹೊಲದಾಗ ಕೆಲಸ ಮಾಡೋ ರೈತಾಪಿ ಮಂದಿ.
0: ಮತ್ ಪಾಪ ಗುರ್ತಿರುದಿಲ್ಲನ ಅದಕ್ಕೆ ಹಾಕ್ತಾವು ಮತ್ತೆ ಚಲೋ ಬೆಳಿ ಬರ್ಲಿ ಅಂತ ಹೇಳಿ.
1: ಅದಕ್ಕ ಮತ್ತ ಈಗ ಏನ್ ಹೇಳಾಕತ್ತಾರ, ಸಾವಯವ ರೀತಿ ಒಳಗ ಕಾಯಿಪಲ್ಯ ಬೆಳೀರಿ, ಸಾವಯವ ರೀತಿ ಒಳಗ ಕಾಳು ಕಡಿ ಬೆಳೀರಿ, ಅದಕ್ಕೇನ ಇದ್ ಹಾಕ್ತಿರಲ್ಲ ಜೀವಾಮೃತ, ಆಮೇಲೆ ಸಗಿ ಗೊಬ್ಬರ
0: ಮಾಡಿರ್ತೀನಿ ನಾನು,
1: ಅದನ್ನ ಹಾಕ್ಬೇಕು, ಕೀಟನಾಶಕಗಳನ್ನ ಬಳಸಬಾರದು ಅಂತ.
0: ಮತ್ತ ಆಕಳ ತಂದು ಎದೆ ತಂತಿಕೊಂಡು ಹಾಲಿಗಲ್ಲದ ಮತ್ತ ಗೋಮೂತ್ರ ಸಗಣಿ ಎಲ್ಲಾ ಕುಡಿಸಿ ಅದನ್ನ ಜೀವಾಮೃತ ಮಾಡಿ ಯವ್ವ ಜೀವ ಸಣ್ಣ ಕೆತ್ತಿಬಲು ನೀ ಅಂತೀಯಲ್ಲ.
1: ಅಲ್ಲ ಕಲ್ಲವ್ವ, ನೀ ಅಂತ ತಿಳ್ಕೊಂಡು ನೀನು ಈ ಸಗಣಿ ಗೊಬ್ಬರ ಹಾಕಿ ಕಾಯಿಪಲ್ಯ ಹಣ್ಣು ಬೆಳಿತೀನಿ ಅಂತಿ, ಹಂಗ ನಮ್ ಎಲ್ಲಾ ರೈತರು ನಿರ್ಧಾರ ಮಾಡ್ಬೇಕು. ಅಂದ್ರ ನಾವೇನಂದ್ರ ಈ ಭೂಮಿಗೆ ನಾವು ವಿಷ ಉಣಸೂದ್ ಬಿಟ್ಟಂಗ ಆಕೈತಿ.
0: ನೀನು ಹಿಂಗಂತಿದಿ, ನಮ್ ಹಳ್ಳ್ಯಾಗ ಎಲ್ಲ ಈಗ ಬಾಳ ಮಂದಿ ಅದನ್ನ ಸಾಕಿ ಅದರದ ಗೊಬ್ಬರ ಮಾಡಿ ಹಾಕ್ತಾರ. ಇತ್ಲಾ ಕಡೆನ ನೋಡಯ್ಯವ ಅದೇನ ಫಾರ್ಮ್ ಅಂತ ಇಂತಿಂತ ಡೊಣ್ಣ ಮೆಣಸಿನಕಾಯಿ ಅಂತ ಅವೇನು ಕುಂಬಳಕಾಯಿ ಆಗಿರ್ತಾವೆ, ಅವನ್ನೇನ್ ಮತ್ತೆ ಇವು ಇದನ್ನ ಹಾಕ್ಲಾರ್ದ ಬೆಳಿತಾವನ ಅವು.
1: ಅದ ಮತ್ ನಿನ್ಗೆ ಹೇಳಿದೆ ನಾನು,
0: ಮತ್ತ
1: ಈಗ ನೋಡು ಈ ಕೃಷಿ ಭೂಮಿ ಹೆಂಗ ಮಾಲಿನ್ಯ ಆಗ್ತತಿ, ಹಾಳಾಗ್ತತಿ, ಕಲುಷಿತ ಆಗ್ತತಿ, ಇದಕ್ಕ ಮತ್ತ ಬೇರೆ ಬೇರೆ ಬೇರೆ ಕಾರಣ ಅದಾವ. ನೋಡ ಮೊನ್ನೆ ನಿನ್ ತಮ್ಮ ನಿಂಗಣ್ಣ ಬಂದಿದ್ನಿಲ್ಲ, ನಿಂಗಣ್ಣ ಹೆಂಗ್ ಬಂದ, ಊರಿನಿಂದ ಪಟಪಟಿ ಹೊಡ್ಕೊಂಡ್ ಬಂದ, ಟ್ರ್ಯಾಕ್ಟರ್ನು ಅದ. ಹಂಗಿದ್ದಾಗ ಅವಾಗ ಬಸ್ನಾಗ ಬರಕೇನ,
0: ಬಸ್ನಾಗ ಯಾಕೆ ಬರೋದಿಲ್ಲ ಅಂದ್ರೆ ಆಗ್ಬೇಕಲ್ಲ ಇವೆಲ್ಲ, ಮತ್ತೆ ಗೊಬ್ಬರ ತಗೊಂಡ್ ಹೋಕೈತಿ, ಬೀಜ ತಗೊಂಡ್ ಹೋಕೈತಿ, ಮತ್ತೆ ಗಾಡಿ ತಗೊಂಡ್ಬರ್ತಾನ.
1: ಅದ್ರಾಗೂ ಒಂದಿಟ್ ಏನಂದ್ರ ಸ್ವತಂತ್ರವಾಗಿ ಅಡ್ಡಾಡ್ಬೇಕು, ನನ್ನ ಮನ್ಯಾಗೂ ಪಟಪಟ್ಟಿನೂ ಬೇಕು, ಟ್ರ್ಯಾಕ್ಟರ್ ಬೇಕು,
0: ಅದು ಐತಿ ಬಿಡು. ಮತ್ತೆ
1: ಹ್ಮ್, ಮತ್ತೆ ಎಲ್ಲಾ ಮಂದಿ ಮನಿಗೆ ನಾಕ್ ನಾಕ್ ಗಾಡಿ ಇಟ್ಕೊಂಡ್ರ ನಮ್ ಗಾಳಿ ಏನಾಗ್ಬೇಕು, ವಿಷಪೂರಿತ ಗಾಳಿ
0: ಆಗ್ತೈತಿ.
1: ನಿಂಗ್ ನೆಪ್ಪಿಲ್ಲೇನ ಕಲ್ಲವ್ವ, ಅವಾಗ ಒಂದ್ 4-5 ವರ್ಷದಿಂದ ಕೋವಿಡ್ ಅನ್ನೋದು ಒಂದು ರೋಗ ಬಂದಿತ್ತಲ್ಲ
0: ಯವ್ವ, ಮನ್ಯಾಗ ಗಾಪನ ಕುಂದ್ರದು.
1: ಅವಾಗ 8 ಮಂದಿ ನಮಗ ಆಮ್ಲಜನಕ ಇಲ್ದ ಸತ್ರ,
0: ಬಾಳ ಮಂದಿ ಸತ್ರಲ್ರಿ.
1: ಮತ್ತ ಅಂದ್ರ ಗಿಡಗಳಿಲ್ಲ, ಗಿಡಗಳಿದ್ರ ನಮ್ಗ ಆಮ್ಲಜನಕ, ಗಿಡ ಕಡದಾಕ್ತಿವಿ, ಆಮ್ಲಜನಕ ಸಿಗುದಿಲ್ಲ. ಮತ್ ಏನ್ ಮಾಡ್ಯಾರ ಹೇಳ,
0: ನಮ್ಮ ಊರಾಗಂತೂ ಎಟ್ಟೊಕೊಂದ್ ಮಂದಿ ಹೊಲದಾಗ ಹೋಗಿ ಟೆಂಟ್ ಹಾಕೊಂಡದಾರ.
1: ಅಂದ್ರ ಶುದ್ಧ
0: ಗಾಳಿ
1: ಆಮ್ಲಜನಕ ಸಿಗ್ತೈತಿ.
0: ಮುಟ್ಟದಾರ ನೋಡ್ಬಿ, ಅವ್ರೇನು ವಯಸ್ಸದಾಗ ಹೋಗಿದ್ರು.
1: ಮತ್ ಅದ್ರ ಜೊತೆಗೆ ಇವತ್ ಮುಂಜಾನ್ ರೆಡಿವೆನಾಗ ಹೇಳಾಕತ್ತಿದ್ರು, ಈ ಪ್ಲಾಸ್ಟಿಕ್ ಬಳಕೆ ಒಂದ್ ಮಾಡ್ತೀವ್ ನೋಡ್ರು
0: ಎಲ್ಲಾದ್ರಗೂ ಪ್ಲಾಸ್ಟಿಕ್.
1: ಆದ್ರ ಅವ್ರೇನ್ ಹೇಳಕತ್ತಿದ್ರಂದ್ರ ಪ್ಲಾಸ್ಟಿಕ್ ಇಲ್ಲದ ನಮಗ್ ಇರಾಕ ಆಗುದಿಲ್ಲ, ನಮ್ಮ ಜೀವನದೊಳಗ ಪ್ಲಾಸ್ಟಿಕ್ ಬಳಕೆ ಅನಿವಾರ್ಯ. ಆದ್ರ ಪ್ಲಾಸ್ಟಿಕ್ ಅನ್ನ ಮರು ಬಳಕೆ ಮಾಡ್ಬೇಕು ಅಂತ. ಈಗ ನೋಡ ಪ್ಯಾಟಿಗ್ ಹೋಗ್ತಾರ, ಕಾಯಿಪಲ್ಯ ತುಂಬ್ರ ಚೀಲ ಒಯ್ದಿರಂಗಿಲ್ಲ, ಅದ ಪ್ಲಾಸ್ಟಿಕ್ ನಾಗ ಹಾಕೊಂಬರುದು. ಮತ್ತೊಂದ್ ಕಡೆ ಹೋಗ್ತಾರ, ಚೀಲ ತಂದಿಲ್ರಿ ಅಂತಾರ, ಕಿರಾಣಿ ಸಾಮಾನದಾರ ತುಂಬಾ.
0: ಹೌದು,
1: ಮನೆಗ್ ಬಂದ್ ಏನ್ ಮಾಡ್ತಾರ, ಸಾಮಾನ್ ತಕೋತಾರ, ಪ್ಲಾಸ್ಟಿಕ್
0: ಹೋಗಿತಾರ ಬಿಡ್ತಾರ. ಹೌದ್ ಬಿಡ್ ಬರ್ತಾವ.
1: ಪ್ಲಾಸ್ಟಿಕ್ ಏನಾಕೈತಿ ಕಲ್ಲವ್ವ, ಮರು ಬಳಕೆ ಮಾಡ್ಲಿಕ್ಕೆ ಆಗುದಿಲ್ಲ, ಭೂಮಿಯಾಗ ಕುಳಿಯುವುದಿಲ್ಲ. ಇದನ್ನ ನಮ್ಮ ಆಕಳ ಎತ್ತು ಎಮ್ಮಿ ಮೇಯು ಬೇಕಾದ್ರೆ ಪಾಪ ತಿಂದು ಬಿಡ್ತಾವು.
0: ಅಯ್ಯೋ ಮನ್ ಇನ್ನೊಂದ್ಸರಿ ರೇಡಿಯೋದಾಗ ಹೇಳಾಕತ್ತಿದ್ರು ಬೇ, ಈಗೇನೋ ರೋಡ್ ಮಾಡ್ತಾರಂತ ಪ್ಲಾಸ್ಟಿಕ್ ಕರಗಿಸಿ ಅದು ಗಟ್ಟಿ ಆಕೈತಂತ.
1: ಅಂದ್ರ ಅದು ಮರುಬಳಕೆ ಮಾಡಿದಾಗ ಹಂಗಾಗ್ತೈತಿ ಅಂತ. ಅದಕ್ಕ ಇದು

0: ಇದೊಟ್ಟು ವಿಷಯ. ಈಗ ನಾ ಏನ್ ನಿನ್ಗೆ ಹೇಳಿ ನೋಡ, ಇದೋಷ್ಟು ವಿಷಯ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಾಗ ಒಬ್ರು ಪರಿಸರ ವಿಜ್ಞಾನ ವಿಭಾಗದೊಳಗ ಪ್ರಾಧ್ಯಾಪಕರಿದ್ದಾರೆ, ಡಾಕ್ಟರ್ ರವಿ ಪಾಟೀಲ್ ಅಂತ. ಆ ರವಿ ಪಾಟೀಲ್ ಅನ್ನೋರ್ ಕೂಡ ನಮ್ಮ ಅಣ್ಣ
1: ಗಿರಣ್ಣ
0: ಒಂದ್ ಸಂದರ್ಶನ ಮಾಡಿದ್ದ. ಎಷ್ಟ್ ಮಾಹಿತಿ ಪೂರ್ಣ ಐತಿ ಕೇಳ.
2: ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ವಸ್ತುಗಳನ್ನು ಒಳಗೊಂಡಿರುತ್ತೆ. ಅದು ಸಜೀವ ಇರಬಹುದು, ನಿರ್ಜೀವವಾಗಿರಬಹುದು. ಅಂದ್ರೆ ಮನುಷ್ಯ ಜೀವಿ, ಪ್ರಾಣಿ ಜೀವಿ, ಪಕ್ಷಿ ಸಂಕುಲನ, ನೀರಿನಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲನ.

0: ಗಳು ಇವೆಲ್ಲ ನೈಸರ್ಗಿಕವಾಗಿ ಬಂದಂತವು. ಪರಿಸರ ನಮಗೆ ಸಾಕಷ್ಟು ಸೇವೆಗಳನ್ನು ಕೊಡ್ತಾ ಇದೆ, ಸಾಕಷ್ಟು ಸಂಪನ್ಮೂಲಗಳನ್ನು ಕೊಡ್ತಾ. ಹಾಗೆ ನೋಡಿದ್ರೆ ಪರಿಸರ ಇರಲಾರದೆ, ನಮ್ಮ ಸುತ್ತಮುತ್ತಲೇ ಇರತಕ್ಕಂತ ಪರಿಸರ ಇಲ್ಲದೆ ಹೋದ್ರೆ ಯಾವ ಜೀವರಾಶಿಯೂ ಈ ಭೂಮಿ ಮೇಲೆ ಬದುಕಲು ಕಷ್ಟ ಸಾಧ್ಯ. ಪ್ರತಿದಿನ ಸೇವಿಸತಕ್ಕಂತ ಗಾಳಿ, ಪ್ರತಿದಿನ ನಾವು ಸೇವಿಸತಕ್ಕಂತ ನೀರು, ಆಹಾರ, ಔಷಧಿ, ಪ್ರತಿಯೊಂದು ನಮ್ಮ ಖನಿಜ ಸಂಪತ್ತು ಎಲ್ಲನೂ ಪರಿಸರನೇ ಕೊಡುತ್ತೆ.
1: ನೋಡಿ, ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಬಹಳಷ್ಟು ಆಗ್ತಾ ಇದೆ, ಹಲವಾರು ತರಹದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
0: ಹೌದು,
1: ಹಾಗಂದ್ರೇನು ಈ ಮಾಲಿನ್ಯ ಯಾವ್ಯಾವ ಕಾರಣಗಳಿಂದ ಆಗುತ್ತೆ, ಯಾವ ರೀತಿ ಆಗುತ್ತೆ?
0: ಪರಿಸರ ಮಾಲಿನ್ಯ ಅಂದ್ರೆ ಇದರಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ ಜಲ ಮಾಲಿನ್ಯ ಬರಬಹುದು, ವಾಯು ಮಾಲಿನ್ಯ ಬರುತ್ತೆ, ಮಣ್ಣಿನ ಮಾಲಿನ್ಯ ಬರುತ್ತೆ, ಆಹಾರದ ಮಾಲಿನ್ಯ ಬರುತ್ತೆ, ಬೆಳಕಿನ ಮಾಲಿನ್ಯ ಬರುತ್ತೆ, ಮತ್ತು ಶಬ್ದದ ಮಾಲಿನ್ಯ ಬರುತ್ತೆ. ಇವು ಮುಖ್ಯವಾದಂತಹ ಮಾಲಿನ್ಯದ ವಿಧಗಳು. ಈಗ ನೀವು ವಾಯು ಮಾಲಿನ್ಯನೇ ತಗೊಂಡ್ಬಿಟ್ರೆ, ನಾವು ಪ್ರತಿದಿನ ಉಸಿರಾಡಿಸ್ತಕ್ಕಂಥ ಗಾಳಿನೇ ಇವತ್ತು ಕಲುಷಿತ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಬೆಳೀತಾ ಇದೆ, ಅದರ ಜೊತೆ ಜೊತೆ ನಮ್ಮ ಬೇಕಾಗ್ತಕ್ಕಂಥ ಸಂಪನ್ಮೂಲಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ನಾವು ಕಾಡು ಕೆಡಿತಾ ಇದ್ದೀವಿ, ಆಮೇಲೆ ಕೃಷಿ ಭೂಮಿಯಲ್ಲಿ ತ್ಯಾಜ್ಯಗಳನ್ನು ಸುಡ್ತಾ ಇದ್ದೀವಿ, ವಾಹನಗಳನ್ನು ಹೆಚ್ಚೆಚ್ಚಿಗೆ ಉಪಯೋಗಿಸ್ತಾ ಇದೀವಿ, ಕಲ್ಲಿದ್ದನನ್ನು ನಮ್ಮ ಎಲೆಕ್ಟ್ರಿಸಿಟಿ ಸಲುವಾಗಿ ಬಳಸ್ತಾ ಇದೀವಿ. ಹೀಗೆ ಹಲವಾರು ಎಲ್ಲ ಒಂದು ಈ ಚಟುವಟಿಕೆಗಳಿಂದ ವಾಯು ಕಲುಷಿತ ಆಗ್ತಾ ಇದೆ. ಅದೇ ರೀತಿ ಜಲ ಮಾಲಿನ್ಯ, ನಾವು ಕುಡಿತಕ್ಕಂಥ ನೀರು ಇವತ್ತು ಬಹಳಷ್ಟು ಕಲುಷಿತ ಆಗ್ತಾ ಇದೆ. ಯಾಕಂದ್ರೆ ಫ್ಯಾಕ್ಟರಿಗಳಿಂದ ಬಿಟ್ಟಂತ ತ್ಯಾಜ್ಯ, ನಗರ ಪಟ್ಟಣಗಳು, ದೊಡ್ಡ ದೊಡ್ಡ ಸಿಟಿ, ಮೆಟ್ರೋಪಾಲಿಸ್ ಸಿಟಿಯಿಂದ ಬಂದಂತ ತ್ಯಾಜ್ಯ, ಘನತ್ಯಾಜ್ಯ ಮತ್ತು ನೀರಿನ ಅಂಶ ಇದ್ದಂತ ತ್ಯಾಜ್ಯ, ಇವೆಲ್ಲ ನೇರವಾಗಿ ನಾವು ಕುಡಿತಕ್ಕಂಥ ನೀರನ್ನು ಸೇರಿದಾಗ, ಹಳ್ಳ ಕೊಳ್ಳ ಕೆರೆ ಬಾವಿ ಇವೆಲ್ಲ ಸೇರಿದಾಗ ಅದು ಕಲುಷಿತ ಆಗುತ್ತೆ. ಈ ರೀತಿಯಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನಮ್ಮ ಒಂದು ಬೇಡಿಕೆಗಳಿಗೆ ರಾಸಾಯನಿಕ ಆಗಲಿ ಅಥವಾ ಸಾವಯವ ರೂಪದ ಒಂದು ಕಲುಷಿತಗಳು ಕೂಡಿದಾಗ ಅದು ನಮ್ಮ ಆರೋಗ್ಯಕ್ಕೆ ಮತ್ತು ಪರಿಸರದ ಮೇಲೆ ಹಾನಿ ಉಂಟು ಮಾಡಿದ್ರೆ ಅದಕ್ಕೆ ನಾವು ಮಾಲಿನ್ಯ ಅಂತ ಹೇಳ್ತೀವಿ.
1: ಹಾಗೆ ಕೃಷಿಯಿಂದನೂ ಮಾಲಿನ್ಯ ಆಗಬಹುದು ಅಂತೀರ?
0: ಕೃಷಿಯಿಂದನೂ ಬಹಳಷ್ಟು ಮಾಲಿನ್ಯ ಆಗುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ, ಕೃಷಿ ಪ್ರಧಾನವಾದ ದೇಶದಲ್ಲಿ, ಒಟ್ಟು ನಮ್ಮ ಭೌಗೋಳಿಕ ಭೂಮಿಯ ಹೆಚ್ಚು ಕಡಿಮೆ ಅರ್ಧದಷ್ಟು ಕೃಷಿ ಭೂಮಿನೇ ಇದೆ. ಹಾಗಿದ್ದಾಗ ನಮ್ಮ ಕೃಷಿ ಚಟುವಟಿಕೆ, ನಮ್ಮ ಕೃಷಿ ಭೂಮಿಯಲ್ಲಿ ಏನೇನಾಗ್ತದೋ ಅದು ಪರಿಸರದ ಮೇಲೆ ಪರೋಕ್ಷ ಮತ್ತು ಪ್ರತ್ಯಕ್ಷ ಎರಡೂ ಪರಿಣಾಮಗಳು ಇವೆ.
1: ಆದರೆ ಈಗ ನಾವು ಹೆಚ್ಚೆಚ್ಚು ರಾಸಾಯನಿಕ ಬಳಸೋದ್ರಿಂದ ಮಾಲಿನ್ಯ ಆಗುತ್ತೆ ವಾತಾವರಣ ಆಗ್ಬಹುದು, ಅಥವಾ ಅದು ಮಣ್ಣಲ್ಲಿ ಸೇರಿ ನೀರಿನಲ್ಲಿ ಹೋಗಿ ಅಲ್ಲಿನೂ ಮಾಲಿನ್ಯ ಆಗ್ಬಹುದು.
0: ಹೌದು,
1: ಜನರಿಗೆ ಮಾಹಿತಿ ಕೊಡೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ
0: ಹೌದು
1: ವಿಶ್ವ ಪರಿಸರ ದಿನ ಆಚರಿಸ್ತಾರೆ. ಇದರ ಮುಖ್ಯ ಉದ್ದೇಶ ಏನು?
0: ವಿಶ್ವ ಪರಿಸರ ದಿನಾಚರಣೆ ಇದನ್ನು ನಮ್ಮ ವಿಶ್ವಸಂಸ್ಥೆ ಸುಮಾರು 1972 ಜಾಗತಿಕವಾಗಿ ಜನಸಾಮಾನ್ಯರಾಯಿತು, ವಿವಿಧ ಎಲ್ಲ ದೇಶದ ಜನಸಂಖ್ಯೆಗಾಯಿತು, ಮತ್ತು ರಾಜಕೀಯವಾಗಿ ಆಯಿತು, ಮತ್ತು ಆಡಳಿತಾತ್ಮಕವಾಗಿ ಆಯಿತು, ಎಲ್ಲರಲ್ಲಿ ಅರಿವು ಹುಟ್ಟಿಸಬೇಕು ಮತ್ತು ಕಾರ್ಯಚಟುವಟಿಕೆಯಲ್ಲಿ ಪರಿಸರವನ್ನು ಪ್ರೊಟೆಕ್ಟ್ ಮಾಡೋಕೆ ಕ್ರಿಯಾತ್ಮಕವಾಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಒಂದಲ್ಲ ಒಂದು ಧ್ಯೇಯ, ಆ ಒಂದು ವರ್ಷದ ಅತಿ ಮುಖ್ಯವಾದಂತ ತೊಂದರೆ, ಆ ಥೀಮ್ ಅನ್ನ ಫಿಕ್ಸ್ ಮಾಡಿ ಜನರಲ್ಲಿ ತಿಳುವಳಿಕೆ ಅರಿವಳಿಕೆ ಹುಟ್ಟಿಸೋದು ಒಂದು ಉದ್ದೇಶ.
1: ಸಾಮಾನ್ಯವಾಗಿ ಯಾವ್ಯಾವ ರೀತಿ ಪ್ಲಾಸ್ಟಿಕ್ ನಿಂದ ಮಾಲಿನ್ಯ ಆಗ್ತಾ ಇದೆ?
0: ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವವನ್ನ ಎಲ್ಲ ಒಂದು ಆಂಗಲ್ ಇಂದ ಎಲ್ಲ ಕಡೆಯಿಂದ ಹಾಸು ಹೋಗ್ಬೇಕು. ಪ್ಲಾಸ್ಟಿಕ್ ಇರಲಾರದ ಜೀವನ ಇಲ್ಲ, ಇದು ನಾವು ಒಳ್ಳೆ ತಿಳ್ಕೋಬೇಕು. ನಾವು ಈ ದೇವನ್ನ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಅನ್ನಲಿಲ್ಲ, ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಆಗ್ತಕ್ಕಂಥ ಮಾಲಿನ್ಯವನ್ನ ತೆರೆಯೋದಷ್ಟೇ. ಯಾಕಂದ್ರೆ ಇವತ್ತಿನ ಪ್ರತಿಯೊಂದು ವಸ್ತು ನಮ್ಮ ಕಣ್ಮುಂದೆ ಕಾಣೋದು, ಅದು ನಮ್ಮ ವಾಚ್ ಇರ್ಬೋದು, ಗ್ಲಾಸ್ ಇರ್ಬೋದು, ನಾವು ಉಡ್ತಕ್ಕಂಥ ಡ್ರೆಸ್ ಇರ್ಬೋದು, ಶೂಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಆಫೀಸಲ್ಲಿ ಉಪಯೋಗಿಸ್ತಕ್ಕಂಥ ಕಂಪ್ಯೂಟರ್ ಇರ್ಬೋದು, ಪೆನ್ ಇರ್ಬೋದು, ಆಮೇಲೆ ನಾವು ಪ್ರತಿದಿನ ಮಾರ್ಕೆಟ್ಗೆ ಹೋದ್ರೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಇರ್ಬೋದು, ತರ್ತಕ್ಕಂಥ ಕೀಟನಾಶಕಗಳು, ಫರ್ಟಿಲೈಸರು, ಔಷಧಿಗಳು, ಗ್ರಾಸರಿ ಶಾಪ್ ಇಂದ ತರ್ತಕ್ಕಂಥ ಪ್ರತಿಯೊಂದು ಐಟಮು, ಶಾಂಪೂ, ಏನೇ ಮಾಡಿ ನೀವು, ಅದು ಇವತ್ತು ಪ್ಲಾಸ್ಟಿಕ್ ಪೌಚ್, ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಬರ್ತಾ ಇದೆ.
1: ಅದು ಅಲ್ಲದೆ ಎಷ್ಟೋ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಅನೇಕ ಉಪಕರಣಗಳು ಅವು ಕೂಡ
0: ಪ್ಲಾಸ್ಟಿಕ್ ಅಲ್ಲೇ ಬರ್ತಾ ಇದೆ.
1: ಮತ್ತೆ ಎಷ್ಟೋ ಉಪಕರಣಗಳು ದೇಹದೊಳಗೆ ಅಳವಡಿಸಬೇಕಾಗುತ್ತೆ ಅವು ಕೂಡ
0: ಔಷಧ. ನಮ್ಮ ಔಷಧಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇಂಪ್ಲಾಂಟ್ ಮಾಡ್ತಕ್ಕಂಥ ವಸ್ತುಗಳೆಲ್ಲಾನು ಪ್ಲಾಸ್ಟಿಕ್, ಹೈ ಕ್ವಾಲಿಟಿ ಪ್ಲಾಸ್ಟಿಕ್, ಅದು ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ, ಅಂತವೆಲ್ಲ ಇದಾವೆ. ಅಂದ್ರೆ ಪ್ಲಾಸ್ಟಿಕ್ ಇರಲಾರ್ದೆ ನಮ್ಮ ಜೀವನ ಇಲ್ಲ,
1: ಅದು ನಾವು ಮುಖ್ಯವಾಗಿ
0: ಅರ್ತ್ಕೋಬೇಕು. ಆದ್ರೆ ಅದು ಯೂಸ್ ಅಂಡ್ ಥ್ರೋ ಪಾಲಿಸಿಯಲ್ಲಿ ಆಗಬಾರ್ದು. ಬಳಸಿದೀವಿ, ಚೆಲ್ಲಿದೀವಿ, ಅದು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಪರಿಜ್ಞಾನ ಇಲ್ಲ, ಅದು ಆಗ್ತಾ ಇದೆ ಈಗ. ಅದಕ್ಕೆ ಪ್ಲಾಸ್ಟಿಕ್ ದ ಒಂದು ಬಳಕೆಯ ನಂತರ ಏನು ಮಾಲಿನ್ಯ ಆಗ್ತಾ ಇದೆ ಅದನ್ನು ತೆರೆಯೋದು ನಮ್ಮ ಉದ್ದೇಶ.
1: ಈಗ ಅನಿವಾರ್ಯ, ತಾವು ಹೇಳಿದಾಗೆ ಪ್ಲಾಸ್ಟಿಕ್ ನಮಗೆ ಬೇಕೇ ಬೇಕು, ಬಹಳಷ್ಟು ಸಂದರ್ಭಗಳಲ್ಲಿ ಅನಿವಾರ್ಯ.
0: ಹೌದು,
1: ಅದನ್ನ ನಾವು ಬೆಳೆಸಿದ ಮೇಲೆ ಅದು ನಮಗೆ ಸರಿಯಾಗಿ ಉಪಯೋಗ ಆಗಬೇಕು. ಆ ನಂತರ ಅದನ್ನ ನಾವು ಚೆಲ್ಲಿದಾಗ ಅಥವಾ ಅದನ್ನ ಹಾಗೆ ಎಸೆದಾಗ ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಹಾಗಾಗಿ ಆ ರೀತಿ ತೊಂದರೆ ಆಗದ ಹಾಗೆ ನಾವು
0: ನಿರ್ವಹಣೆ ಮಾಡಬೇಕು, ಪ್ರಯತ್ನ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ನಿರ್ವಹಣೆ ಮಾಡಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ವಿಷಯ ಬಂದಾಗ, ಮಾಲಿನ್ಯದ ವಿಷಯ ಬಂದಾಗ, ಇನ್ ಜನರಲ್ ಪ್ಲಾಸ್ಟಿಕ್ ದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋದಂದ್ರೆ

0: ಆರು ಉಪಯೋಗಿಸಬೇಕು ಅಂತ ಹೇಳ್ತೀವಿ. ರಿಡ್ಯೂಸ್, ರಿಯೂಸ್, ರೀಸೈಕಲ್. ಪ್ಲಾಸ್ಟಿಕ್ ಬಳಕೆ ಮೊದಲೇದಾಗಿ ನಾವು ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದು ಒಂದೇದ್ದು, ಅದಾದ ನಂತರ ಬಳಸ್ತಕ್ಕಂಥ ಪ್ಲಾಸ್ಟಿಕ್ ನ ಮರುಬಳಕೆ ಮಾಡೋದು. ಇವತ್ತೇನೋ ಮಾರ್ಕೆಟ್ಗೆ ಹೋಗ್ತೀವಿ, ಒಂದ್ 2 ಕೆಜಿ ಹಿಡಿಸುವಂತ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ, ಅದರಲ್ಲಿ ಏನೋ ತಗೊಂಡ್ಬರ್ತೀವಿ, ತಂದ್ಬಿಟ್ರೆ ಮುಗೀತು, ಟ್ರಾಶ್ ಬಿನ್ನಿಗೆ ಒಗೆದು ಬಿಟ್ರೆ ಅಲ್ಲ, ಅದನ್ನ ಮಡಿಚಿಟ್ಟು ಮತ್ತೊಮ್ಮೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಅದನ್ನೇ ಉಪಯೋಗಿಸಿದ್ರೆ ಅಷ್ಟರ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಮೂರನೇದು ಎಲ್ಲ ಆದ್ಮೇಲೆ ಅದನ್ನ ರೀಸೈಕಲ್ ಮಾಡೋದು, ಅಂದ್ರೆ ಸರಿಯಾಗಿ ಅದನ್ನ ನೀವು ವಿಲೇವಾರಿ ಮಾಡಿ ಅದರ ರೀಸೈಕಲ್ ಯೂನಿಟ್ಗೆ ಹೋಗಿ ಮುಟ್ಟಿ ಅಲ್ಲಿಂದ ಅದರದೇ ಮತ್ತೆ ಪ್ರಾಡಕ್ಟ್ ಬರೋ ತರ ನಾವು ನೋಡ್ಕೊಳ್ಳೋದು ನಮ್ಮ ವ್ಯವಸ್ಥೆಯಲ್ಲಿ ಬರಬೇಕು.
1: ಬೇಕಾಬಿಟ್ಟು ಎಲ್ಲಿ ಬೇಕು ಅಲ್ಲಿ ಎಸಿ ಬಾರ್
0: ಚೆಲ್ಲಿದಾಗ ಪ್ಲಾಸ್ಟಿಕ್ ಏನಾಗುತ್ತೆ, ಇದು ಡಿಗ್ರೆಡೇಷನ್ ಬಹಳ ಸ್ಲೋ. ಪ್ಲಾಸ್ಟಿಕ್ ಕೆಮಿಕಲ್ ಕಾಂಪೌಂಡ್ಸ್ ಈ ರೀತಿ ಇರ್ತಾವಲ್ಲ, ಅದು ನೈಸರ್ಗಿಕವಾಗಿ ಬೇಗ ಕೊಳೆಯೋದಿಲ್ಲ ಅಥವಾ ಅದು ಶೀತಲವಾಗೋದಿಲ್ಲ, ಅದಕ್ಕೆ 100 ವರ್ಷನೇ ಬೇಕು. ಅದು ನಮ್ಮ ಹಳ್ಳಿ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ನಗರಗಳೆಲ್ಲ ಒಳಚರಂಡಿ ಗಟಾರದಲ್ಲಿ ಎಲ್ಲಾದ್ರೂ ಬಿದ್ದರೆ ಅಲ್ಲೇ ಫಿಸಿಕಲಿ ಅದು ಬ್ಯಾರಿಯರ್ ಆಗಿಬಿಡುತ್ತೆ, ಅದು ಡ್ರೈನೇಜ್ ಸಿಸ್ಟಮ್ ಅನ್ನೇ ಚೋಕ್ ಮಾಡಿಬಿಡುತ್ತೆ,
1: ನಿಲ್ಲಿಸಿಬಿಡುತ್ತೆ.
0: ಅದರಿಂದನೇ ನಾವು ಇವತ್ತು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಫ್ಲಡ್ ಯಾಕೆ ಕಾಣ್ತಾ ಇದೀವಿ ಅಂದ್ರೆ, ಮಳೆ ಸ್ವಲ್ಪ ಆದ್ರೂ ನಮ್ಮ ಡ್ರೈನೇಜ್ ಸಿಸ್ಟಮ್ ಈ ಪ್ಲಾಸ್ಟಿಕ್ ಇಂಥ ಘನ ವಸ್ತುಗಳಿಂದ ಬ್ಲಾಕ್ ಆದಾಗ ಫ್ಲಡಿಂಗ್ ಶುರು ಆಗುತ್ತೆ.
1: ನೀರು ಅಲ್ಲಿ ಹರಿಯೋದಿಲ್ಲ,
0: ಹರಿಯೋದೇ ಇಲ್ಲ, ರೋಡ್ ಮೇಲೆ
1: ನಿಲ್ತದೆ, ಆಮೇಲೆ ಅದು ತುಂಬಿಕೊಂಡು ಬೇರೆ ಎಲ್ಲ ಕಡೆಗೂ
0: ಎಲ್ಲ ಅನಾಹುತಗಳಾಗ್ತವೆ, ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇದಕ್ಕೆ
1: ಮುಖ್ಯ ಕಾರಣ ನಾವು ಸರಿಯಾಗಿ ಆ ಪ್ಲಾಸ್ಟಿಕ್ ನಿರ್ವಹಣೆ ಮಾಡದೇ ಇರೋದು.
0: ಹೌದು,
1: ಎಲ್ಲಿ ಬೇಕಲ್ಲಿ ಎಸೆದಿರೋದ್ರಿಂದ ನೀರಲ್ಲಿ ಹರಿದು ಹೋಗಿ ಆ ರಂಧ್ರಗಳಲ್ಲಿ ಚರಂಡಿಯ ಒಂದು ನೀರು ಹರಿಯುವಂತ ಜಾಗದಲ್ಲಿ
0: ಕೂತ್ಕೊಂಡ್ಬಿಡುತ್ತೆ. ಅಲ್ಲಿಂದ ಅದು ಮುಂದೆ ಹೋಗಿ ಹಳ್ಳ ಕೊಳ್ಳ ನಿಧಾನವಾಗಿ ದೊಡ್ಡ ದೊಡ್ಡ ಫ್ಲಡ್ ಬಂದಾಗ ದೊಡ್ಡ ನೀರು ಹರಿದಾಗ ಹಳ್ಳ ಕೊಳ್ಳ ಸಮುದ್ರ ಸೇರಿ ಹೋಗುತ್ತೆ, ಸಮುದ್ರದಲ್ಲಿ ಮಾಲಿನ್ಯ ಮಾಡುತ್ತೆ
1: ಮತ್ತೆ ಅಲ್ಲಿ ಶುರು.
0: ಒಂದು ಅಂದಾಜಿನ ಪ್ರಕಾರ 2050 ನಮ್ಮ ಇಡೀ ಭೂಮಿ ಮೇಲೆ ಇರತಕ್ಕಂತ ಸಮುದ್ರಗಳಲ್ಲಿರ್ತಕ್ಕಂಥ ಮೀನುಗಳ ಸಂಖ್ಯೆಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸೇರೋ ಒಂದು ಭಯ ಇದೆ. ಅಷ್ಟರ ಮಟ್ಟಿಗೆ ನಮ್ದು ಪ್ಲಾಸ್ಟಿಕ್ ಪೊಲ್ಯೂಷನ್ ಇವತ್ತು ಆಗಿ ನಿಂತಿದೆ. ಅದಕ್ಕೆ ನಾವು ಅದರ ಬಳಕೆ ಕಡಿಮೆ ಮಾಡಬೇಕು, ಮರುಬಳಕೆ ಹೆಚ್ಚು ಮಾಡಬೇಕು, ಆಮೇಲೆ ರೀಸೈಕಲ್ ಮಾಡಬೇಕು.
1: ಈ ತರ ಸಾರ್ವಜನಿಕರು
0: ಎಚ್ಚರವಹಿಸಿ ಪ್ರತಿಯೊಬ್ಬರು ಪ್ರತಿದಿನದ ನಮ್ಮ ಚಟುವಟಿಕೆಗಳಲ್ಲಿ ಪ್ಲಾಸ್ಟಿಕ್ ಅಂದ್ರೆ ಅದನ್ನ ಯೂಸ್ ಅಂಡ್ ಥ್ರೋ ಅನ್ನೋದೇನು ನನ್ನ ತಲೆಯಲ್ಲಿದೆಯಲ್ಲ, ಅದನ್ನ
1: ಬಿಡಬೇಕು.
0: ಅದನ್ನ ಸರಿಯಾಗಿ ವಿಲೇವಾರಿ ಮಾಡಿ ಅದು ರೀಸೈಕಲ್ ಯೂನಿಟ್ಗೆ ಹೋಗುವಂತ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ಒಂದು ಕುಟುಂಬದ ಸದಸ್ಯ ಮಾಡ್ತಾ ಹೋದ್ರೆ, ಯಾಕಂದ್ರೆ ಸೋರ್ಸ್ ಅಲ್ಲೇ ಕಂಟ್ರೋಲ್ ಮಾಡಬೇಕು. ಇಡೀ ಒಂದು ಸಿಟಿ, ಈಗ ಒಂದು ಧಾರವಾಡ ಹುಬ್ಳಿ ಅಂತ ಸಿಟಿಯಲ್ಲಿ ಘನ ತ್ಯಾಜ್ಯವನ್ನೆಲ್ಲ ಓದ್ ಡಂಪ್ ಮಾಡ್ತಕ್ಕಂತ ಒಂದು ಏರಿಯಾಗೆ ಹೋದಾಗ ಅಲ್ಲಿ ಸೆಗ್ರಿಗೇಷನ್ ಮಾಡೋದು ಬಹಳ ಕಷ್ಟ. ಅದು ಮನೆ ಮನೆಯಿಂದನೇ ಶುರು ಆಗಬೇಕು, ಘನತ್ಯಾಜ್ಯ ಮತ್ತು ಉಳಿದ ಒಂದು ಆರ್ಗ್ಯಾನಿಕ್ ತ್ಯಾಜ್ಯ, ಕಳೆಯುವಂತ ತ್ಯಾಜ್ಯ, ಕಳೆಯಲಾರದಂತ ತ್ಯಾಜ್ಯ, ಅದು ಮನೆಯಲ್ಲೇ ಆದಾಗ ಈ ಪ್ಲಾಸ್ಟಿಕ್ ದಿಂದ ಆಗ್ತಕ್ಕಂಥ ಮಾಲಿನ್ಯವನ್ನು ನಾವು ಸುಮಾರು ಮಟ್ಟಿಗೆ ತಡಿಬಹುದು.
1: ಹಾಗೆ ಈ ಪರಿಸರ ಮಾಲಿನ್ಯ ತಡೆಯುವಲ್ಲಿ ಮತ್ತೆ ಪರಿಸರ ಸಂರಕ್ಷಣೆಯಲ್ಲಿ
0: ಹೌದು
1: ಕೃಷಿಯ ಪಾತ್ರ ಎಷ್ಟರ ಮಟ್ಟಿಗೆ?
0: ಕೃಷಿಯ ಪಾತ್ರ ಬಹಳ ಇದೆ. ಆಗ್ಲೇ ನಾನು ಹೇಳಿದಂಗೆ ನಮ್ದು ಕೃಷಿ ಪ್ರಧಾನ ದೇಶ, ಹೀಗಾಗಿ ಆಮೇಲೆ ಕೃಷಿ ಇನ್ನೊಂದು ನಮ್ಗೆಲ್ಲ ಗೊತ್ತಿದೆ, ನಾನು ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ಕೃಷಿ ಬಂದದ್ದೇ ನಿಸರ್ಗ ಮತ್ತು ಪರಿಸರದಿಂದ. ಕೃಷಿ ಹುಟ್ಟಿದ್ದೇ ನಿಸರ್ಗ ಮತ್ತು ಪರಿಸರದಿಂದ, ಆದರೆ ಉಳಿದ ತಂತ್ರಜ್ಞಾನ ನಿಸರ್ಗದಿಂದ ಬಂದಿಲ್ಲ, ಸುಮಾರು ಬಂದಿದ್ದಾವೆ ಸುಮಾರು ಬಂದಿಲ್ಲ, ಆದರೆ ಕೃಷಿ ಮಾತ್ರ ಬಂದದ್ದೇ ಪರಿಸರದಿಂದ. ಸೊ ಆದ್ರಿಂದ ಕೃಷಿ ಎಲ್ಲಿವರೆಗೂ ಪರಿಸರ ಸ್ನೇಹಿಯಾಗಿರುತ್ತೋ ಅಲ್ಲಿವರೆಗೂ ಪರಿಸರಕ್ಕೆ ಒಳ್ಳೇದು, ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೂ ಒಳ್ಳೇದು, ಎಲ್ಲ ಪ್ರಾಣಿ ಪಕ್ಷಿ ಕಾಡು ಮರ ಎಲ್ಲರಿಗೂ ಒಳ್ಳೇದು, ಆ ಸಮತೋಲನವನ್ನು ಕಾಯ್ದಾ ಇಟ್ಕೊಳ್ಳಿ. ಆದರೆ ಇತ್ತೀಚೆಗೆ ಆಗ್ತಾ ಇರೋದೇನೆಂದ್ರೆ, ನಾವು ಪರಿಸರ ಸ್ನೇಹಿಯನ್ನು ಬಿಟ್ಟು ರಾಸಾಯನಿಕ ಪದ್ಧತಿಗಳಿಂದ ನಮ್ಮ ಒಂದು ಹೆಚ್ಚಿನ ಲಾಭ, ಹೆಚ್ಚಿನ ಒಂದು ಇಳುವರಿ ಆ ಉದ್ದೇಶದಿಂದ ಏನು ದಾರಿ ಹುಡುಕಿದೀವಿ, ಅಲ್ಲಿಂದ ಮಾಲಿನ್ಯದ ಮೇಲೆ ಬಹಳ ಪರಿಣಾಮ ಆಗಿದೆ. ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ವಾಯು ಮಾಲಿನ್ಯ, ಜಲಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ, ಇವು ಮೂರಕ್ಕೂ ನೋಡಿದಾಗ ಕೃಷಿಯ ಪಾತ್ರನು ಬಹಳ ಇದೆ ಈ ಮಾಲಿನ್ಯದಲ್ಲಿ. ಉದಾಹರಣೆಗೆ ಹೇಳಬೇಕಂದ್ರೆ, ನಾವು ಉಸಿರಾಡ್ಸಕ್ಕಂಥ ಗಾಳಿ ಇವತ್ತು ರಾಸಾಯನಿಕ ಬಳಕೆಗಳಿಂದ ಹೆಚ್ಚು ಕಲುಷಿತ ಆಗ್ತಾ ಇದೆ. ಅದರಿಂದ ಇವತ್ತು ಭಾರತ ದೇಶ ಜಗತ್ತಿನಲ್ಲಿಯೇ ವಾಯು ಮಾಲಿನ್ಯದಲ್ಲಿ ನಂಬರ್ 1 ಆಗಿದೆ. ಅಂದ್ರೆ ಲಕ್ಷಾಂತರ ಜನರು, ಅದರಲ್ಲೂ ಬಹುಮುಖ್ಯವಾಗಿ ಮಕ್ಕಳು, ಮಕ್ಕಳ ಒಂದು ಶ್ವಾಸಕೋಶ ಏನಿದೆ ಬೆಳೆದ ಮನುಷ್ಯನಷ್ಟು ದೃಢವಾಗಿ ಬೆಳೆದಿರಲ್ಲ. ಯಾವುದೇ ಕಲುಷಿತ ವಾಯುವನ್ನು ಸೇವಿಸಿದಾಗ ಮಕ್ಕಳ ಮೇಲೆ ದುಷ್ಪರಿಣಾಮ ಬಹಳ. ವಾಯು ಮಾಲಿನ್ಯದಲ್ಲಿ ಮುಖ್ಯವಾಗಿ ನಗರೀಕರಣ ಮತ್ತು ವಾಹನಗಳ ಬಳಕೆ ಮತ್ತು ಇಂಡಸ್ಟ್ರಿಯಲ್ ಯೂನಿಟ್ಸ್, ಫ್ಯಾಕ್ಟರೀಸ್ ಏನಂತೀವಿ, ಅದರಿಂದ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಇದೆ, ಕೃಷಿಯಿಂದ ಸ್ವಲ್ಪ ಕಡಿಮೆ ಇದೆ. ಆದರೆ ಜಲಮಾಲಿನ್ಯ ಬಂದಾಗ ಕೃಷಿಯಿಂದನೂ ಸುಮಾರಾಗಿದೆ. ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಕಳೆನಾಶಕಗಳಾಗಿರ್ಬೋದು, ಅವನ್ನ ನಾವು ಮಣ್ಣಿಗೆ ಸೇರಿಸೋದು, ಯಾಕಂದ್ರೆ ನಾವು ಬೆಳೀತಕ್ಕಂಥ ಬೆಳೆ ಮಣ್ಣಲ್ಲೇ ಬೆಳೆಯುತ್ತೆ. ಹಾಗಾಗಿ ಅದು ಮಣ್ಣಲ್ಲೇ ಹೋಗೋದ್ರಿಂದ ಅದು ಮಳೆಯಿಂದ ಹರಿದು ಹೋಗ್ತಕ್ಕಂಥ ಮಳೆ ನೀರು, ಆಮೇಲೆ ನೀರಾವರಿ ಹಾಸಿದಾಗ ಹರಿದು ಹೋಗ್ತಕ್ಕಂಥ ನೀರು, ಅದೆಲ್ಲ ಕೂಡಿಬಿಟ್ಟು ಹಳ್ಳ ಕೊಳ್ಳ ಸೇರಿ ನಾವು ಕುಡಿತಕ್ಕಂಥ ನೀರಿನ ಒಂದು ಏನು ಕೆರೆ ಕಟ್ಟೆ ಅಲ್ಲಿ ಸೇರ್ತಾ ಇದೆ. ಅಲ್ಲಿ ಸೇರಿ ಅದು ಅಲ್ಲಿ ಕಂಟಾಮಿನೇಷನ್ ಮಾಡ್ತಾ ಇದೆ, ಅಲ್ಲಿ ಆ ಕಂಟಾಮಿನೇಷನ್ ಮಾಡಿ ಮಾಲಿನ್ಯ ಆಗ್ತಾ ಇದೆ. ಅದು ನಮಗೆ ಜಲ ಮಾಲಿನ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಮುಂದೆ ಹೋಗಿ ಮಣ್ಣಿನ ಮಾಲಿನ್ಯ, ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು,

0: ವಿನಾಶಕಗಳಿರ್ಬೋದು, ಪ್ಲಾಸ್ಟಿಕ್ ಬಳಕೆ. ಇವತ್ತಿನ ರೈತರಲ್ಲಿ ನಾನು ಇನ್ನೊಂದು ಇಲ್ಲಿ ಎಚ್ಚರ ಮಾಡೋದೇನೆಂದ್ರೆ, ಸಾಕಷ್ಟು ಕೀಟನಾಶಕಗಳನ್ನು ನಾವು ಬಳಸ್ತೀವಿ. ಅದು ಕಳೆನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಬೇರೆ ಬೇರೆ ರೋಗಕ್ಕೆ ಬಳಸ್ತಕ್ಕಂಥದ್ದು ಹಲವಾರು ಸಾಲಿ 100-90% ಸಲ ನಾನು ನೋಡ್ತೀನಿ ಅವೆಲ್ಲ ಪ್ಲಾಸ್ಟಿಕ್ ಪೌಚು, ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲೇ ಬರ್ತವೆ. ರೈತರು ತಗೊಂಡು ಹೋಗ್ತಾರೆ, ಸ್ಪ್ರೇ ಮಾಡ್ತಾರೆ, ಮಾಡಿದ ಮೇಲೆ ಖಾಲಿ ಡಬ್ಬನ ಹೊಲದಲ್ಲೇ ಬಿಡ್ತಾರೆ, ಅಲ್ಲೇ ಬಿಡ್ತಾರೆ. ಅದು ದೊಡ್ಡ ಭೂಮಿ, ಬಹಳಷ್ಟು ಕ್ಷೇತ್ರ, ಒಬ್ಬೊಬ್ಬ ರೈತ ಒಂದು ಎರಡು ಬಾಟ್ಲು ಉಪಯೋಗಿಸ್ತಾನೆ, ಅದಷ್ಟು ಕಂಡು ಬರಲ್ಲ. ಆದ್ರೆ ನೀವು ಅದನ್ನು ಟೋಟಲ್ ಕ್ವಾಂಟಿಟಿ ನಾವು ಮಾಡಿದಾಗ ಸಾವಿರಾರು ಬಾಟ್ಲು, ಒಂದು ತಾಲೂಕು ಹಳ್ಳಿಯಲ್ಲಿ ಲಕ್ಷಾಂತರ ಬಾಟ್ಲು, ಲಕ್ಷಾಂತರ ಪೌಚ್ ಅಲ್ಲೇ ಭೂಮಿಯಲ್ಲೇ ಉಳಿದು ಬಿಡ್ತವೆ. ಅವು ನಮ್ಮ ಸಿಸ್ಟಮ್ ಅಲ್ಲೇ ಉಳಿದು ಬಿಡ್ತವೆ, ಯಾಕಂದ್ರೆ ಅವು ಡಿಗ್ರೇಡ್ ಆಗಲ್ಲ, ಶೀತಲ ಆಗಲ್ಲ.
1: ನಾವು ಬಹಳ ವಿವೇಚನಾ ರಹಿತವಾಗಿ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಹಾನಿಯಾಗುತ್ತೆ.
0: ಅದು ಇನ್ನೊಂದು ಹೆಜ್ಜೆ ಮುಂದೆ, ಒಂದು ಎಷ್ಟು ಬಳಸಬೇಕು, ಎರಡು ಪದ್ಧತಿ. ನಾವು ಬಳಸೋ ಪದ್ಧತಿನೂ ತಪ್ಪಿದೆ. ಕೀಟನಾಶಕ ಬಳಸಿದಾಗ ಸರ್ವೇ ಸಾಮಾನ್ಯವಾಗಿ 100-90% ನೇರವಾಗಿ ಮಣ್ಣಿಗೆ ಹೋಗ್ಬಿಡುತ್ತೆ, ಗಿಡಕ್ಕೆ ಸಿಡಿಯೋಲ್ಲ. ಯಾವುದಕ್ಕೆ ಉಪಯೋಗ ಆಗಬೇಕು ಅಥವಾ ಟಾರ್ಗೆಟೆಡ್ ಸ್ಪೀಸೀಸ್ ಏನೈತೆ ಅದಕ್ಕೆ ತಾಕಲ್ಲ. ಆ ರೀತಿ ನಮ್ಮ ಪದ್ಧತಿ ಇರುತ್ತೆ. ಹೀಗಾದಾಗ ಅದು ಮಣ್ಣು ಸೇರಿದಾಗ ಅಲ್ಲಿಂದ ಮಳೆಯ ಮುಖಾಂತರ ಅಥವಾ ನಾವು ನೀರು ಹಾಸುವ ನೀರಿನ ಮುಖಾಂತರ ಅದು ತೊಳೆದುಕೊಂಡು ಹೋಗೋ ಸಾಧ್ಯತೆ ಜಾಸ್ತಿ, ಅದು ಹೋಗಿ ಕುಡಿಯೋ ನೀರನ್ನು ಸೇರೋ ಜಾಸ್ತಿ. ಹೀಗಾಗಿ ಅಲ್ಲಿ ಮಾಲಿನ್ಯ ಆಗುತ್ತೆ,
1: ಅದನ್ನು ನಾವು
0: ಗಮನಿಸಬೇಕು. ಇದರ ಜೊತೆನೆ ಇನ್ನೊಂದು ವಿಷಯ ಅಂದ್ರೆ, ಪ್ರತಿಯೊಂದು ಕೃಷಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ದನಗಳಿರ್ತವೆ, ಕರುಗಳಿರ್ತವೆ, ಆಡು ಕುರಿ ಇರ್ತವೆ. ಅದರಿಂದ ಬರ್ತಕ್ಕಂಥ ಸಗಣಿ, ಅದರಿಂದ ಬರ್ತಕ್ಕಂಥ ಗಂಜಲ, ಮತ್ತು ಅವೆರಡನ್ನೂ ಉಪಯೋಗಿಸಿ ನಾವು ಮಾಡ್ತಕ್ಕಂಥ ತಿಪ್ಪೆ ಪದ್ಧತಿ, ಇದರಿಂದನೂ ಸಾಕಷ್ಟು ಮಾಲಿನ್ಯದ ವಸ್ತು, ಕಲುಷಿತ ವಸ್ತು ಅಂದ್ರೆ ಅದು ರಾಸಾಯನಿಕನೇ ಇರಬೇಕಾಗಿಂತಲ್ಲ, ಸಾವಯವ ಮೂಲದ ಕಲುಷಿತಗಳು ಸಾಕಷ್ಟಿದ್ದಾವೆ. ಅದರಲ್ಲಿ ಇದು ಒಂದು, ನಮ್ಮ ತಿಪ್ಪೆ, ನಮ್ಮ ದನದ ಸಗಣಿ, ಮನುಷ್ಯರ ಒಂದು ತ್ಯಾಜ್ಯ ವಸ್ತು, ಸಿಟಿಗಳಿಂದ ಮನೆಗಳಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತು, ಇವೆಲ್ಲವೂ ಕೂಡ ಅದರಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಅಥವಾ ಬಯೋಬೇಸ್ಡ್ ಅವೇನಿದಲ್ಲ, ಆ ಒಂದು ತ್ಯಾಜ್ಯಗಳು ಸಹ ನಮ್ಮ ಮಾಲಿನ್ಯಕ್ಕೆ ಕಾರಣ ಆಗ್ತವೆ, ನಮ್ಗೆ ಹಲವಾರು ರೋಗ ರುಜಿನಗಳನ್ನು ತರ್ತವೆ. ಆಮೇಲೆ ನಮ್ಮ ಈ ಯಥೇಚ್ಛವಾಗಿ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ನಾವು ಸಾರಜನಕ ಗೊಬ್ಬರವನ್ನು ಬಳಸೋದ್ರಿಂದ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಅಂದ್ರೆ ಸಾರಜನಕದ ಅಂಶ ಹೆಚ್ಚಾಗುತ್ತೆ. ಅದು ಮತ್ತೆ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಆಂಗ್ಲ ಭಾಷೆಯನ್ನು ಹೇಳ್ತೀವಿ, ಹವಾಮಾನ ವೈಪರೀತ್ಯ, ಹವಾಮಾನ ಬದಲಾವಣೆಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಸಹ ಇತಿಮಿತಿಯಾಗಿ ನಾವು ಬಳಸೋದ್ರಿಂದ ನಮ್ಮ ಪರಿಸರ ಮಾಲಿನ್ಯವನ್ನು ನಾವು ಸಾಕಷ್ಟು ಕೆಳಮಟ್ಟದಲ್ಲಿ ಇಡಬಹುದು.
1: ಅಂದ್ರೆ ಮುಖ್ಯವಾಗಿ ನಮಗೇನು ಅಗತ್ಯ ಅವನ್ನೆಲ್ಲ ನಾವು ನೋಡಿಕೊಂಡು ಯಾವ್ಯಾವ್ದು ಬೇಡ ಅದನ್ನೆಲ್ಲ ಸರಿಯಾಗಿ
0: ಇತಿಮಿತಿಯಲ್ಲಿ ಬಳಸಬೇಕು, ಇತಿಮಿತಿಯಲ್ಲಿ ಬಳಸಬೇಕು. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ, ಕೃಷಿಯಿಂದ ಬಹುಮುಖ್ಯವಾಗಿ ನಾವು ಪರಿಸರಕ್ಕೆ ಒಂದು ಮುಖ್ಯವಾದ ಕೊಡುಗೆಯನ್ನು ನಾವೇನಾದರೂ ಪರಿಸರಕ್ಕೆ ಕೃಷಿಕರು ಕೊಡೋದಂದ್ರೆ ಅದು ಗಿಡ ಮರಗಳನ್ನು ಹಚ್ಚೋದ್ರಿಂದ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂದ್ರೆ, ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅದರ ಪ್ರಕಾರ ಒಟ್ಟು ಭೌಗೋಳಿಕ ಕ್ಷೇತ್ರದ 1/3 ಕಾಡು ಮರಗಳಿಂದನೇ ಸೇರಿರಬೇಕು. ಅದು ನಮ್ಮ ಈ ಇಷ್ಟೊಂದು ಜನಸಂಖ್ಯೆ ಇರತಕ್ಕಂತ ಈ ಒಂದು ಸಣ್ಣ ದೇಶ, ಈ ಸಣ್ಣ ದೇಶ ಅಂತ ನಾನು ಕ್ಷೇತ್ರದಲ್ಲಿ ಹೇಳ್ತಾ ಇಲ್ಲ, ಪ್ರತಿಯೊಂದು ಪ್ರಜೆಗೆ ನೀವು ಕ್ಷೇತ್ರವನ್ನು ಡಿವೈಡ್ ಮಾಡಿದಾಗ ನಾವು ಸಣ್ಣ ದೇಶನೇ ಆಗುತ್ತದೆ. ಯಾಕಂದ್ರೆ ನಮ್ದು ಬಹಳ ಜನಸಂಖ್ಯೆ ಇರುತ್ತಂತ ಒಂದು ದೇಶ. ಅದಕ್ಕೆ ಜಗತ್ತಿನಾದ್ಯಂತ ಒಂದು ಸರ್ವೆ ಮಾಡಿದ್ದಾರೆ, ಯಾವ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಎಷ್ಟು ಗಿಡಗಳಿದೆ. ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಇದಾವೆ. ಎರಡನೇದು, ಎಷ್ಟು ಗಿಡಗಳು ಹೆಚ್ಚಿದಾವೋ ಅಷ್ಟು ಭೂಮಿಯಲ್ಲಿ ನಮ್ಮ ಈ ಮಳೆ ನೀರನ್ನು ಹಿಡ್ಕೋತಾರೆ. ಅಂದ್ರೆ ನಮ್ಮ ಅಂಡರ್ ಗ್ರೌಂಡ್ ವಾಟರ್ ಏನಿದೆಲ್ಲ ಅದು ರಿಚಾರ್ಜ್ ಆಗುತ್ತೆ. ಆಮೇಲೆ ತೇವಾಂಶ ಯಾವತ್ತಾರು ಮಣ್ಣಲ್ಲಿ ಭೂಮಿಯಲ್ಲಿ ಇರುತ್ತೆ, ಸವಕಳಿ ಆಗುದಿಲ್ಲ. ಹಿಂಗಾಗಿ ತಾಪಮಾನನು ಕಡಿಮೆ ಇರುತ್ತೆ. ಗಿಡ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ತಾಪಮಾನ ಯಾವತ್ತಾರು ಕಡಿಮೆ ಇರುತ್ತೆ. ನಾವು ಅದಕ್ಕೆ ಪಿಕ್ನಿಕ್ ಹೋಗ್ಲಿ, ಟ್ರೆಕ್ಕಿಂಗ್ ಹೋಗ್ಲಿ, ಎಲ್ಲಿ ಹೋಗ್ತೀವಿ, ಬಯಲ್ ಸೀಮೆಯಲ್ಲಿ ಹೋಗಲ್ಲ, ಗುಡ್ಡದ ಕಡೆ, ಕಾಡಿನ ಕಡೆ ಹೋಗ್ತೀವಿ. ಅದಕ್ಕೆ ನಾವು ಗಿಡ ಬೆಳೆಸಬೇಕಾದಂತ ಅವಶ್ಯಕತೆ ಇದೆ. ಗಿಡ ಮರಗಳನ್ನ ಕೃಷಿ ಭೂಮಿಯಲ್ಲಿ ಬೆಳೆಸೋದು, ಅದಕ್ಕಂತೆ ನಮ್ಮ ಒಂದು ರಾಷ್ಟ್ರೀಯ ಕೃಷಿ ಅರಣ್ಯ ಪಾಲಿಸಿ ಬಂತೀಗ. ಇದು ನಮ್ಮ ಜಗತ್ತಿನಲ್ಲೇ ಒಂದು ಮೊದಲ ದೇಶ ಈ ಪಾಲಿಸಿಯನ್ನು ತಂದದ್ದು,
1: ಕೃಷಿ ಅರಣ್ಯ ನೀತಿಯನ್ನು.
0: ಕೃಷಿ ಅರಣ್ಯ ನೀತಿ ಅದರ ಅಡಿಯಲ್ಲಿ ನಾವು ಹೇಳೋದೇನಪ್ಪಾ ಅಂದ್ರೆ, ರೈತರು ತಮ್ಮ ಬದುಗಳ ಮೇಲಾಗಲಿ, ಎರಡು ಹೊಲ ಪಟ್ಟಿಗಳ ಮಧ್ಯೆ ಆಗಲಿ, ಇಳಿಜಾರಿಗೆ ಅಡ್ಡಲಾಗಿ ಯಾವುದಾದ್ರೂ ಬಹು ಉಪಯೋಗಿ ಗಿಡಗಳನ್ನು ಮರಗಳನ್ನು ಬೆಳಿಬೇಕು.
1: ಎಲ್ಲೆಲ್ಲಿ
0: ಸಾಧ್ಯವೋ
1: ಅವ್ರಿಗೆ ಯಾವ್ದು ಉಪಯೋಗ ಆಗುತ್ತೆ,
0: ಅವ್ರಿಗೆ ಆ ಒಂದು ವಾತಾವರಣ, ಆ ಮಣ್ಣು, ಅಲ್ಲಿ ಆಗ್ತಕ್ಕಂಥ ಮಳೆಗೆ ಹೊಂದಿಕೊಂಡು ಯಾವ ಚೆನ್ನಾಗಿ ಬರ್ತಾವೋ ಅವ್ರು ಅದನ್ನ ಬೆಳಿಬೇಕು. ಯಾಕಂದ್ರೆ ಗಿಡ ಮರಗಳು ಕೃಷಿ ಭೂಮಿಯಲ್ಲಿ ಇರೋದ್ರಿಂದ ಬರವನ್ನು ಸಹಿತ ನೀಗಿಸಬಹುದು. ಯಾಕಂದ್ರೆ ಎಂಥ ಕಡು ಬರ ಬಿದ್ದಿದೆ ಅಂದ್ರೂ ಗಿಡ ಮರಗಳು ಅವೇನಾದ್ರೂ ಬಹುಪಯೋಗಿ ಅಂದ್ರೆ ಹಣ್ಣು ಕೊಡ್ತಕ್ಕಂಥದ್ದು ಅಂದ್ರೆ ನಮ್ಗೆ ಒಂದು ಫಲ ಪುಷ್ಪ ಕೊಡ್ತಾರೆ, ಅದರಿಂದ ಏನೋ ಒಂದು ಇನ್ಕಮ್ ಬರುತ್ತೆ. ಏನು ಇಲ್ಲ ಅಂದ್ರೂ ದನಗಳಿಗೆ ಸ್ವಲ್ಪ ಮೇವು ಕೊಡುತ್ತೆ, ಇಲ್ಲ ಅಂದ್ರೂ ಕಟ್ಟಿಗೆ ಕೊಡುತ್ತೆ. ಆದ್ರಿಂದ ಗಿಡ ಮರಗಳನ್ನ ಕೃಷಿ ಭೂಮಿಯಲ್ಲಿ ತರೋದೇ ಈಗ ನಮ್ಗೆ ಉಳಿದಿರೋ ಒಂದು ದಾರಿ. ಅದು ಕೃಷಿ ಅರಣ್ಯ ಪದ್ಧತಿ ಆಗಿರ್ಬೋದು ಅಥವಾ ಮರ ಕೃಷಿ ಆಗಿರ್ಬೋದು. ಮರಗಳನ್ನೇ ಬ್ಲಾಕ್ ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಅದನ್ನ ನಾವು ಐರೋಪ್ಯ ದೇಶದಲ್ಲಿ ಡೆವಲಪ್ ಆದಂತ ದೇಶದಲ್ಲಿ ಬಹಳ ನೋಡ್ತೀವಿ. ಅಲ್ಲಿ ನೈಸರ್ಗಿಕ ಕಾಡಿಗಿಂತ ಜಾಸ್ತಿ ಬ್ಲಾಕ್ ಪ್ಲಾಂಟೇಶನ್ ಜಾಸ್ತಿ.
1: ಇವರು ಜನ ಬೆಳೆಸಿದ್ದೇ ಜಾಸ್ತಿ,
0: ಜನ ಬೆಳೆಸಿದ್ದೇ ಜಾಸ್ತಿ. ಹೈ ಡೆನ್ಸಿಟಿಯಲ್ಲಿ ಬ್ಲಾಕ್ ಪ್ಲಾಂಟೇಶನ್, ಎಕರೆ ಎರಡು ಎಕರೆ ಯಾವ್ದಾದ್ರು ಚೆನ್ನಾಗಿ ಆ ವಾತಾವರಣಕ್ಕೆ ಬೆಳೀತಕ್ಕಂಥ. ಇತ್ತಿತ್ತಲಾಗಿ ನಾವು ಕೇಳಿದ್ರೆ ಈ ಸಾಗವಾಣಿ ಇರ್ಬೋದು, ಗಂಧ ಇರ್ಬೋದು.

0: ಹೆಬ್ಬೇವು ಇರಬಹುದು ಅಥವಾ ಬೇವಿನ ಮರ ಇರಬಹುದು, ಈ ರೀತಿಯಾದಂತಹ ಯಾವುದೇ ಮರಗಳನ್ನು ಒಂದು ಬ್ಲಾಕ್ ಪ್ಲಾಂಟೇಶನ್ ಅಲ್ಲಿ ಮಾಡಿದ್ರು 5 ವರ್ಷ 10 ವರ್ಷ 15 ವರ್ಷದಲ್ಲಿ ಅವು ಕಟಾವಿಗೆ ಬರ್ತವೆ. ಒಂದು ಕಮರ್ಷಿಯಲಿ ರೈತನಿಗೆ ಒಂದು ಆರ್ಥಿಕವಾಗಿಯೂ ಲಾಭ ಕೊಡ್ತದೆ, ಆಮೇಲೆ ವಾತಾವರಣದಲ್ಲೂ ಅದೇನ್ ಮಾಡುತ್ತೆ, ಎಷ್ಟು ಟನೇಜ್ ಬರುತ್ತೋ ಅಷ್ಟು ಟನೇಜ್ ಎಲ್ಲ ಅದು ಕಾರ್ಬನ್ನೇ, ಅಷ್ಟೊಂದು ಕಾರ್ಬನ್ ನ ಶೀತಲಗೊಳಿಸ್ತವೆ, ವಾತಾವರಣದಲ್ಲಿ ಕಡಿಮೆ ಮಾಡ್ತವೆ. ಅದು ಒಂದು ನಮ್ಮ ರೈತರ ಮುಂದಿರ್ತಕ್ಕಂತ ಒಂದು ದೊಡ್ಡ ಕೊಡುಗೆ. ನಾವೇನಾದ್ರೂ ನಿಸರ್ಗಕ್ಕೆ ಪರಿಸರಕ್ಕೆ ಕೊಡಬೇಕು ಅಂದ್ರೆ ನಾವು ಎಷ್ಟು ಸಾಧ್ಯ ಅಷ್ಟು ಗಿಡ ಮರಗಳನ್ನು ಹಚ್ಚಬೇಕು.
1: ನೋಡ್ದಿನ ರವಿ ಪಾಟೀಲ್ ಸರ್ ಎಷ್ಟು ಚಂದ ತಿಳಿಸಿದ್ರು ಹೇಳ.
2: ಅವ್ರು ಹೇಳೋದು ಕೇಳಾಕತ್ರ ಈ ಪ್ಲಾಸ್ಟಿಕ್ ಹಾಳಿ ತಿರುಗಿ ನೋಡಬಾರ್ದು ಅನ್ಸೈತಿ ನೋಡ. ಅಂದ್ರೂ ಒಂದಿಟ್ ಅರಿಬಿ ಇವೆಲ್ಲ ಹೊಲ್ದಿನ ಬಿಡ್ಬೇ ನನ್ನ ಮನ್ಯಾಗ.
1: ನೀ ಹೊಲ್ದಿ ಮತ್ನಿ ಅಟ್ ಉಪಕಾರನು ಮಾಡ್ತಿಲ್ಲ, ಯಾರ್ಯಾರಿಗೆ ಬಂದವ್ರಿಗೆ ಹೋದವ್ರಿಗೆ ಒಂದೆರಡು ಚೀಲ ತಗೊಂಡೋಗ್ರಿ ತಗೊಂಡೋಗ್ರಿ ಅಂತ.
2: ಅಯ್ಯ ಅದನ್ನು ಮಾಡ್ತೀನಿ. ಆಮೇಲೆ ಹಿಂಗ ಅರ್ಶನ ಕುಂಕುಮ ಶುಕ್ರವಾರ ಮನೆಗೆ ಯಾರೇ ಬರ್ತಾರಲ್ಲ ಮಲ್ಲಕ್ಕ, ನಾ ಈ ಬಿಲಸ್ ಪೀಸು ಅವನೇನು ಕೊಡದಲ್ವ ಯವ್ವ, ಕುಂಕುಮ ಹಾಸ್ತೀನಿ ಇವ ಅರಿಬಿದ ಚೀಲ ಇವನ್ ಕೊಡ್ತೀನಿ ನೋಡ್ರಿ ಅವ ಕಾಯಿಪಲ್ಲದೆ ಇದ್ರೋಗ ತಗೊಂಬರ್ರಿ ಅಂತ ಹೇಳ್ಕೊಡ್ತೀನಿ ನೋಡ.
1: ಎಷ್ಟು ಹಣ ಅದಿ ನೋಡ್ ನೀನು ಕಲವ. ನಾನ ಇವತ್ತು ಪರಿಸರ ದಿನ ಮತ್ತೆ ನಮ್ಮ ಕಲ್ಲವ್ಗೆ ಒಂದಿಟ್ಟು ಮಾಹಿತಿ ಮಾಡಿಕೊಡೋಣ ಅಂತ ಬಂದ್ರ ನೀ ಏನ ಎಷ್ಟು ಚಂದ ಹಸೂರು ಬಣ್ಣದ ಇಳಕಲ್ ಸೀರೆ ಉಟ್ಕೊಂಡ್ ಕೆಂಪು ಕುಪ್ಸ ತೊಟ್ಕೊಂಡ್ ನೀನ ಬೂದೇವಿಗತೆ ಕುಂತಿ ನೋಡ್.
2: ಮಲಕ ನಿನಗೂ ಒಂದಿಲ್ ನೋಡಿಲ್ಲ, ಇದು ಗುಳೇದು ಗುಡದ್ ಕಣದ ಪೀಸ್ ಅಂತಾರಲ್ಲ ಎಷ್ಟು ಚಂದ ಐತಿ ಬೇ, ನೀನು ಇದನ್ನ ಹೊಲಿಸ್ಕೊಂಡ್ ಹಾಕೋಬೇ ಚಂದ ಕಾಣ್ತೀವಿ
1: ಚಂದದ ನೋಡ.
2: ಆಮೇಲೆ ಇದನ್ ಹೊಲಿಸ್ಕೋ, ಒಂದ್ ದಿವಸ ನಾವ್ ಹೊಲಕ್ ಹೋಗೋಣ ಅಂತ.
1: ಆಮೇಲೆ
2: ನೀನು ಇನ್ನು ನೋಡಿಲ್ಲ, ಮೊನ್ನೆ ಹೊಲದಾಗ ನಮ್ ಹಿರಿಯ ಒಂದಿಷ್ಟು ಹಲಸಿನ ಹಣ್ಣಿನ ಗಿಡ ಆಮೇಲೆ ಚಿಕ್ಕು ಗಿಡ ಎಲ್ಲಾ ಸೂತ್ಲು ಹಾಕೇನ್ಬೇ, ಎಂತ ಚಂದ ಚಿಗ್ರವಿ ಅವು. ಈಗ
1: ಆತ್ ಬಿಡು, ಮತ್ ನಾಯಿನ ಬರುವ ವರ್ಷ ಎಲ್ಲ ನಾಯಿನ ಹಣ್ಣು ಕೊಡ್ಲಾಕ್ ಹೋಗುದು.
2: ಹಂಗ ಮಾಡಿ ನಮ್ ಹೊಲದಾಗಿನೂ ಕೊಡ್ತೀನಿ ನಿನಗೆ.
1: ಈಗಾಗ್ಲೇ ಮಾವಿನ ಹಣ್ಣಂತೂ ತಿನ್ಸೇ ಬಿಟ್ಟಿಯ ನೀನು.
2: ಅದು ಒಂದಾತು. ಆಮೇಲೆ ಇಲ್ಲೇ ಒಂದಿಷ್ಟು ದುಂಡು ಮಲ್ಲಿಗೆ ಹೂ ಅದಾವು, ಅವು ಎಲ್ಲ ನನ್ ಹಿರಿಯ ಎಲ್ಲರ್ ಹೋದ್ನಂದ್ರೆ ಚಂದ ಚಂದನ್ ಹೂವಿನ ಗಿಡದ ತಗೊಂಬರ್ತಾನ, ನಾ ಇಲ್ಲೆಲ್ಲ ಹಾಕಿರ್ತೇನೆ ನೋಡ. ನಮಗ್ ದೊಡ್ಡ ದೊಡ್ಡ ಕಾಡು ಬೆಳಸಾಕ ಆಗ್ಲಿಲ್ಲ ಅಂದ್ರೆ ಏನಾಯ್ತು ಬೇಮಲ್ಲ. ಹೌದಿಲ್ಲ, ಹಿತ್ತಲ್ದವಾಗ ಅಲ್ಲೇ ಇಲ್ಲೇ ಒಂದಿಷ್ಟು ಗಿಡ ಹಾಕಿದ್ರೆ ಅಷ್ಟ ಹಸಿರು ಹಸಿರು ಇರ್ತೈತಿ ನೋಡ.
1: ಕಲವ ನೀನ್ ಒಂದೀಟ್ ಕಂಪೌಂಡ್ ಜಗ ಐತೆ ನೀನ್ ಹಾಕಿ. ನಗರ ಪ್ರದೇಶದಾಗ ಜಗ ಇರುವುದಿಲ್ಲ, ಅವೇನ್ ಮಾಡ್ತಾವ ಹೂ ಕುಂಡದಾಗ ಅಷ್ಟ ಹಾಕ್ತಾವ, ಮನಿ ಮಾಳಿಗೆ ಮೇಲೆ ಟೆರೆಸ್ ಗಾರ್ಡನ್ ಅಂತ ಮಾಡ್ತಾವ.
2: ದೊಡ್ಡದು ಮಾಡ್ತಾರಂತೀವಿ,
1: ಅದು ಮಾಡ್ತಾರ ಅಂದ್ರ ಒಂದು ಗಿಡ ಹಚ್ಚಬೇಕು, ಆ ಹಸಿರಿನೊಳಗೆ ಪ್ರೀತಿ ಕಾಣಬೇಕು ಅನ್ನೋದು ಬಹಳ ಮುಖ್ಯ.
2: ನಾನು ಇವತ್ತು ರೆಡ್ವೇದಾಗ ಎಲ್ಲಾರು ಮಾತು ಕೇಳಿದ್ನಲ್ಲ, ನನಗೇನ್ ಅನಿಸ್ತ ಅಂದ್ರ ಈಗ ಒಂದು 10-12 ವರ್ಷದಿಂದ ನಮ್ಮ ಮಂದಿ ಒಳಗ ಇವೆಲ್ಲ ಗಿಡ ಬೆಳೆಸಬೇಕು ಅದು ಇದು ಅಷ್ಟು ತಲೆಯಾಗ ಹೋಗಿದ್ದಿಲ್ವೇ, ಈಗ ಹೆಂಗು ಜಳ ಗಿಳ ಜಾಸ್ತಿ ಆಗಕತ್ತಲ್ಲ, ಎಲ್ಲಾರ ತಲೆಯಾಗೂ ಗಿಡ ಹಚ್ಚಬೇಕಂತ ಬತ್ತೈತಿ ನೋಡ್ಬೇ, ಕಾಡು ಬೆಳೆಸಬೇಕಂತ ಬಂದೈತಿ.
1: ಬಹಳ ಚಲೋ ಮಾತಾಡಿದಿ ನೋಡ್
2: ನಡಿ, ಮತ್ ಮಾಡಿ ಹಾಕೊಂಗಾಗೈತ್ ನೋಡ್ ನಡಿ. ಮಳೆಗಾಲ ಚಾಲು ಅಲ್ವೇ, ಇನ್ನ ಅಡಿಗೆ ಮಾಡ್ಬೇಕನ
1: ಹೋಗಿ ಮಾಡ್ಬೇಕು ವಾ, ಬರ್ತೀನ.
3: ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ.
4: ಜನಪದ ಸಂಗೀತದಲ್ಲಿ ಈಗ ಹುಣ್ಣೂರಿನ ಸೋನವಾ ಭೋಜಪ್ಪಗೋಳ್ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದ.

0: ಹುಣ್ಣೂರಿನ ಸೋನವ ಭೋಜಪ್ಪಗೋಳ ಹಾಗೂ ಸಂಗಡೆಗರಿಂದ ಚೌಡಿಕೆ ಪದದ ಇದುವರೆಗೆ ಕೇಳಿದಿರಿ. ಇನ್ನು ನಾಳೆಯ ಕೃಷಿ ರಂಗದಲ್ಲಿ ಕೃಷಿ ಮಾಹಿತಿ. ನಂತರ ಬ್ಯಾಡಗಿ ತಾಲೂಕು ಹೆಡಿಗೊಂಡದ ವೀರಯ್ಯ ಬಸವಣ್ಣಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಅರ್ಜುನ ಬಬ್ರು ಆಹಾರ ಕಾಳಗ ಸನ್ನಿವೇಶ ಕೇಳುವಿರಿ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಾಳಿನ ಕೃಷಿ ರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ದಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ದಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ದಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡ 7.7 ಜಿಡಿಪಿ ಅಭಿವೃದ್ದಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ.

0: ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ವಿಶ್ವಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ಧಾರವಾಡ.

0: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರತಿ ಸಲ ವಿಶ್ವ ಪರಿಸರ ದಿನ ಅಂತ ನಾವು ಜೂನ್ 5ನೇ ತಾರೀಕು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ, ಗಿಡಗಳನ್ನ ನೆಡ್ತೀವಿ, ಹಸಿರು ಕ್ರಾಂತಿ ಅಂತೆಲ್ಲ ಮಾತಾಡ್ತೀವಿ. ಆದ್ರೆ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು. ನಮ್ಮ ಪರಿಸರವನ್ನ ಸದಾಕಾಲ ಹಸಿರಾಗೇ ಇಡುವತ್ತ ಮತ್ತೆ ಎಲ್ಲರಿಗೂ ಉತ್ತಮ ಆರೋಗ್ಯ ಲಭಿಸುವತ್ತ ನಾವು ಶ್ರಮಿಸಬೇಕಾದದ್ದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ವ್ಯಕ್ತಿ ಶಕ್ತಿಗಳು ಸದಾಕಾಲ ಶ್ರಮಿಸ್ತಾನೆ ಇದ್ದಾರೆ. ಅಂತ ಒಂದು ಸಂಸ್ಥೆ ಹುಬ್ಬಳ್ಳಿಯ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್. ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರು ತಮ್ಮ ಒಂದು ಬಳಗದೊಂದಿಗೆ, ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಸಮಾನ ಮನಸ್ಕರೊಂದಿಗೆ ಸೇರಿಕೊಂಡು ಪ್ರತಿ ವರ್ಷ ಈ ಪರಿಸರ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಾರೆ. ಈ ಸಂಸ್ಥೆಯ ಧ್ಯೇಯ ಉದ್ದೇಶಗಳೇನು, ಯಾಕಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀರಿ?
2: ಪರಿಸರಕ್ಕಾಗಿ ನಾವು ಕೆಲಸ ಮಾಡುವ ಉದ್ದೇಶ ನಮ್ಮ ಮನಸ್ಸಿನೊಳಗೆ ಸಣ್ಣವರಿದ್ದಾಗಿಂದನೆ ಒಂದು ಗಿಡದ ಬಗ್ಗೆ, ಹಸಿರೀಕರಣದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇರುವಂತಹ ವ್ಯಕ್ತಿ ನಾನು. ನನಗೆ ರುಕ್ತುಂಗ್ ಬೆಟ್ಟದಲ್ಲಿ ವಾಕಿಂಗ್ ಹೋಗ್ತಿದ್ವಿ. ರುಕ್ತುಂಗ್ ಬೆಟ್ಟ ನನ್ನ ಮನೆಗೆ ಬಹಳ ಹತ್ತಿರ ಇರೋದ್ರಿಂದ ನಾವಲ್ಲಿ ಬೆಳಗ್ಗೆ ವಾಯುವಿಹಾರಕ್ಕೆ ಹೋದಾಗ ಅಲ್ಲಿ ಒಬ್ಬರು ಡಾಕ್ಟರ್ ತಪ್ಪಶೆಟ್ಟಿ ಅನ್ನೋರು ಪ್ರತಿನಿತ್ಯ ಅವರು ಒಂದು ತಮ್ಮ ಗಾಡಿಯ ಮೇಲೆ ಕೊಡಗಳನ್ನು ಇಟ್ಕೊಂಡು ಗುದ್ಲಿ ಸಲ್ಕಿ ಇಟ್ಕೊಂಡು ಬರೋದು, ಒಂದು ಗಿಡ ಹಚ್ಚೋದು. ನಾನು ಅದಷ್ಟೇ ವರ್ಷ ವರ್ಷ ಅಬ್ಸರ್ವ್ ಮಾಡ್ತಾದಾಗ ಇಡೀ ಒಂದು ವರ್ಷಕ್ಕೆ ಇವ್ರು ಎಷ್ಟು ಹಚ್ಬೋದಪ್ಪ, ಒಂದು 10-20 ಅದನ್ನ ಸಾಕಾಕು ಗುಡ್ಡದಲ್ಲಿ ಬಹಳ ಕಷ್ಟದಂತ ಕೆಲಸ. ಅವ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಸಹಾಯ ಮಾಡ್ಲಿಕ್ಕೆ ನಾವು ಒಂದು ಪೈಪ್ ಕೊಡ್ರಿ, ಅದನ್ನ ತಂದು ಕೊಡ್ರಿ, ಇದನ್ನ ತಂದು ಕೊಡ್ರಿ ಅಂದಾಗ ನಾವು ಅದನ್ನೆಲ್ಲ ಸಹಾಯ ಮಾಡ್ತಾ ಇದ್ವಿ. ಜೊತೆಗೆ ನನ್ನ ತಲೆಯೊಳಗಡೆ ಬಂದಿದ್ದು ಅಂದ್ರೆ, ನಾನೊಂದು APMCಯಲ್ಲಿ ಒಂದು ಸರ್ಕಾರದ ಆದೇಶದ ಮೇರೆಗೆ ಅಕ್ಕಿ ಹೊಂಡವನ್ನ ಡಿನೋಟಿಫೈಡ್ ಮಾಡಿ ಶಿಫ್ಟ್ ಮಾಡಿದಾಗ APMCಗೆ ಬಂದಾಗ ಅಲ್ಲಿ ಬರಡು ಭೂಮಿ ಆಗಿತ್ತು. ಅಲ್ಲಿ ನಾನು ಒಂದ್ಸಲಿ APMCಯಲ್ಲಿ ಎಲ್ಲರೂ ಬರುದು ನನ್ನ ಅಂಗಡಿಯಲ್ಲಿ ಕುತ್ಕೊಂಡಾಗ, ನೀವು AC ಹಾಕ್ಸ್ರಿ, ನೀವು ಫ್ಯಾನ್ ಹಾಕ್ಸ್ರಿ, ನಮಗೆ ಬಹಳ ತಲಸಾಗ್ತಾ ಇದೆ, ನೀವು ಗಿಡಗಳನ್ನ ಹಾಕ್ರಿ ಅಂತ ನಮ್ಮ ಗಂಗಾವತಿ ಕಾರಟಗಿ ಕೊಪ್ಪಳದಿಂದ ಅಕ್ಕಿ ಕೊಡಕ್ ಬಂದಂತ ವ್ಯಾಪಾರಸ್ಥರೆಲ್ಲ ಹೇಳುವಾಗ ಅದು ನನಗೆ ಏನೋ ಎಫೆಕ್ಟಿವ್ ಅಂತ ಅನ್ಸಿ, ನಾನು ಒಂದು ಫಸ್ಟ್ ವರ್ಷ ಏನು ಹೆಚ್ಚು ನಾಲೆಜ್ ಇಲ್ದೇನೆ ನಾನು ಒಂದು ಇವತ್ತಿಗೆ 14 ವರ್ಷ ಮೊದಲು ಒಂದು 2000 ಸಸಿಗಳನ್ನ ಪ್ಲಾಂಟೇಷನ್ ಮಾಡಿದೆ. ಅದರಲ್ಲಿ ನನಗೆ ಸಿಕ್ಕಿದ್ದು ಕೇವಲ 20-25% ಮಾತ್ರ ನನಗೆ ಸಕ್ಸಸ್ ರೇಟ್ ಸಿಕ್ತು. ಅಂದ್ರೆ ಅದರಲ್ಲಿ 80% ವರೆಗೂ ಹಾಳಾಯ್ತಲ್ಲ, ಅದಕ್ಕೆ ಸೆಕೆಂಡ್ ಇಯರ್ ಅದೊಂದು ಚಾಲೆಂಜ್ ಆಗಿ ತಗೊಂಡು ಮತ್ತೆ ಆ ವರ್ಷ ನಾನು 40% ಸರ್ವೈವಲ್ ರೇಟ್ ಮಾಡಿದೆ. ಪ್ರತಿ ವರ್ಷ ಅದನ್ನ ಹೆಚ್ಚು ಮಾಡಿ ಮಾಡಿ ಅಲ್ಲಿಂದ ನಾನು ಇಡೀ APMCಯಲ್ಲಿ 11,000 ಸಸಿಗಳಿಗೆ, ಇವತ್ತು 2025ನೇ ಇಸ್ವಿಗೆ 11,000 ಸಸಿಗಳನ್ನ ನಾನು ಇವತ್ತು ಅಲ್ಲಿ APMCದಲ್ಲಿ ಹಾಕಿದ್ದೀನಿ. ಅದರ ಕೂಡ ನಾನು ಸಸಿ ನೆಡುವಾಗ ಅದು 1 ಗೇಣು ಅಥವಾ 2 ಫೂಟ್ ಇರಬಹುದು, ಆದ್ರೆ ಇವತ್ತು ಅದ್ರ ಕೆಳಗಡೆ ಲಾರಿ ನಿಂದಿರ್ತಾವಲ್ಲ, ನನಗೆ ಬಹಳ ಖುಷಿ ಆಗ್ತದೆ. ಅಲ್ಲಿ ಬರುವಂತ ರೈತರು ಅದ್ರ ಬಿಡ ಕೆಳಗಡೆ ನಿಂತು ತಮ್ಮ ಏನು ದಣವನ್ನ ಕಡಿಮೆ ಮಾಡ್ಕೊಳ್ತಾರೆ. ಒಂದು ಅಲ್ಲಿ ಹೋಗುವಂತ ಹಿಂದೆ ರೈತರದು ಆಕಳ ಎಮ್ಮಿ ಕರುಗಳನ್ನು ಒಯ್ಯುವಾಗ ಅದ್ರ ಕೆಳಗಡೆ ನಿಂತು ನಿಂತು ಹೋಗ್ತಾವಲ್ಲ, ಅವೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಹೀಗೆ ಪರಿಸರ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿದ್ದೇ ಪರಿಸರ. ಹೀಗಾಗಿ ನನಗೆ ಹೆಚ್ಚೆಚ್ಚು ಪರಿಸರನ್ನ ಹೆಚ್ಚಾಗಿ ಬಳಸಬೇಕು, 1 ಲಕ್ಷ 2 ಲಕ್ಷ 5 ಲಕ್ಷ ಗಿಡಗಳನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಕೊಟ್ಟು ಇದನ್ನ ಊಟಿಯಾಗಿ ಮಾಡಬೇಕು ಅನ್ನುವಂತ ಒಂದು ಕನಸನ್ನು ಇಟ್ಟುಕೊಂಡು ನಾನು ಈ ಪರಿಸರದಲ್ಲಿ ಮುಂದುವರಿತಾ ಇದ್ದೀನಿ.
1: ಅಂದ್ರೆ ಈ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಕಳೆದ 14 ವರ್ಷಗಳಿಂದ ಕಾರ್ಯವನ್ನ ಮಾಡ್ತಾನೆ ಬಂದಿದೆ. ಅಂದ್ರೆ ಪ್ರತಿ ವರ್ಷ ನೀವು ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಬಂದಿದ್ದೀರಿ.
2: ಉದ್ದೇಶ ಅನ್ನೋದು ಒಂದೇ ಬರುತ್ತೆ ಇಲ್ಲಿ ಪರಿಸರಕ್ಕೆ, ಯಾವಾಗಲೂ ಗಿಡ ನೆಡುವುದೇ ನಮ್ದು ಒಂದು ದೊಡ್ಡ ಉದ್ದೇಶ. ಆದ್ರೆ ಅದರಲ್ಲೇನೆ ನಮಗೆ ವರ್ಷ ವರ್ಷ ಒಂದೊಂದು ತಲೆಗೆ ನಾಲೆಜ್ ಬರ್ತದೋ ಆ ರೀತಿಯಲ್ಲಿ. ಅಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಸುಮ್ನೆ ಒಂದು ಈಗ ನಮ್ಮ ಏರಿಯಾ APMC ಇಲ್ಲಿ ಬರೋ ರೈತರಿಗೆ, ಇಲ್ಲಿ ಬರೋ ಸುತ್ತಮುತ್ತ ಇರುವಂತ ರೈತರಿಗೆ ಮಳೆ ಬೆಳೆ ಮಳೆ ಪ್ಯಾಟರ್ನ್ ಕೂಡ ಚೇಂಜ್ ಆಗಿತ್ತು ನಮ್ಮಲ್ಲಿ. ಈಗ ಸರಿಯಾಗಿ ಟೈಮ್ ಟೈಮ್ ಮಳೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಆ APMCಯಲ್ಲಿ ಸುತ್ತಮುತ್ತ ರೈತರಿಗೆ ಒಳ್ಳೇದಾಗಲಿ ಅಂತ ಹಾಕಿದ್ವಿ. ಅದಾದ ಮೇಲೆ ಹಣ್ಣಿನ ಗಿಡಗಳನ್ನ ಅವನ್ನ ಉದ್ದೇಶ ಇಟ್ಟುಕೊಂಡು ಈ ಪಕ್ಷಿ ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದ್ವಿ. ಅದರ ತದನಂತರ ಈ ನಮ್ಮ ಏನು ರುಕ್ತುಂಗ್ ಬೆಟ್ಟ ಏನಿದೆ, ಇದು ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಇದೊಂದು ಗಾಡ್ಸ್ ಗಿಫ್ಟ್. ಇದು ಇದನ್ನ ನಾವು ಸಂರಕ್ಷಣೆ ಮಾಡಬೇಕು, ಇದನ್ನ ನಾವು ಹೆಚ್ಚು ಹಸಿರೀಕರಣ ಮಾಡಬೇಕು, ಅಲ್ಲಿ ಇರುವಂತ ಆಕ್ಸಿಜನ್ ಲೆವೆಲ್ ಬಹಳ ಹೈ ಲೆವೆಲ್ ಒಯ್ಬೇಕು ಅಂತ ಹೇಳಿ ಅದ್ರಲ್ಲಿ ಇಂಚೀಚು ಜಾಗ ಬಿಡದೇನೆ ಈಗ ಅಲ್ಲಿ ನಾವು ಡ್ರಿಪ್ ಇರಿಗೇಷನ್ ಕೂಡ ಮಾಡಿದೀವಿ. ನಾವು ಎಲ್ಲ ಸ್ನೇಹಿತರು ಕೂಡ ಇದು ನೋಡಿ, ನಾನು ಏನೇ ಇಷ್ಟೊತ್ತನ ನಿಮ್ ಮಾತಾಡ್ತಾ ಇದ್ದೀನಿ, ನಾನು ಮಾಡಿದೀನಿ ಅಂತಂದ್ರೆ ನಾನು ಒಬ್ಬನು ಮಾಡಿಲ್ಲ, ನನ್ನ ಹತ್ರ ಸಾವಿರಾರು ಕೈ ಹಿಂದಿದೆ. ನನ್ನ ಹತ್ರ ಜನ ದೋಸ್ತರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹುಕ್ತುಂಗ್ ಬೆಟ್ಟಕ್ಕೆ ವಾಕಿಂಗ್ ಬರುವಂತ ನನ್ನ ಬೆಳಗ್ಗೆ ಇರುವಂತಹ ಸ್ನೇಹಿತರು ಇವರೆಲ್ಲರೂ ಸೇರಿದ್ದಾರೆ. ಇದರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಸ್ಕೂಲ್ ಸ್ಟೂಡೆಂಟ್ಸ್,

0: ಈಗ ಚನ್ನು ಹೊಸಮನೆಯವರೇ, ಒಂದು ಕಾಲಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಾವು ಗಮನಿಸಿದ್ರೆ ರಸ್ತೆಯ ಎರಡೂ ಅಂಚಿಗೂ ದಟ್ಟವಾದ ಹಸಿರು ಗಿಡಗಳಿಂದ ಕಂಗೊಳಿಸ್ತಿತ್ತು. ಸದಾಕಾಲ ಧಾರವಾಡದ ಮಳಿ ಅಂದ್ರೆ ಜಿಟಿ ಜಿಟಿ ಮಳಿ ಬಿಡುವುದನೇ ಇಲ್ಲ ಅನ್ನುವಂತ ಒಂದು ದಿನಗಳಿದ್ದು, ಕೊಡೆ ಇಲ್ಲದೆ ಮಳೆಗಾಲದಲ್ಲಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಇವತ್ತು ನಮ್ಮ ರೈತರು ಮಳಿ ಯಾವಾಗ ಬರ್ತದ ಅಂತ ಮುಗುಲ್ ಕಡೆ ಮುಖ ಮಾಡಿ ಕೂಡುವಂತ ಪರಿಸ್ಥಿತಿ ಬಂದದ. ಅಂದ್ರೆ ಇದಕ್ಕೆಲ್ಲ ಪ್ರತ್ಯಕ್ಷನೋ ಪರೋಕ್ಷನೋ ನಾವೆಲ್ಲರೂ ಕಾರಣೀಭೂತರಾಗಿವೆ. ಈ ಒಂದು ಪರಿಸರ ಹಾಳಾಗ್ಲಿಕ್ಕೆ, ಗಿಡಗಳ ನಾಶಕ್ಕೆ ಸಾಕಷ್ಟು ನಮ್ಮ ಈ ಅಡ್ವಾನ್ಸ್ಮೆಂಟ್, ತಾಂತ್ರಿಕವಾಗಿ ನಾವು ಬಹಳಷ್ಟು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ, ಇದು ಕೂಡ ಒಂದು ಮಾರಕ ಆಗಿದೆನು ಅಂತ ನನಗನ್ನಿಸ್ತದೆ.
1: ತಾವು ಹೇಳುದು ಸತ್ಯ ಇದ್ರಿ. ನಾವು ಡೆವಲಪ್ಮೆಂಟ್ ಹೆಸರಿನಲ್ಲಿ, ವಿಶೇಷವಾಗಿ ಡೆವಲಪ್ಮೆಂಟ್ ಹೆಸರಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ್ಲೂ ನಾವು ಯಾರಿಗೂ ಧ್ವನಿ ಎತ್ತಿ ಮಾತಾಡುದಿಲ್ಲ. ನಮ್ಮ ನಾಗರಿಕರಲ್ಲಿ ಇದೊಂದು ದೊಡ್ಡ ಸವಾಲಾಗಿ ಉಳ್ಕೊಂಡ್ಬಿಟ್ಟಿದ್ರಿ. ಯಾಕೆ ಏನು ಅಂತ, ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡುವಾಗ ಅಲ್ಲಿ ಬಂದಂತ, ಈಗ ಅವ್ರ ಓಣಿ ಇರ್ಬೋದು ಅಥವಾ ಅವ್ರ ಮನೆ ಕಡೆ ಇರ್ಬೋದು, ಅವ್ರ ವ್ಯಾಪಾರ ಮಾಡುವಂತ ಜಾಗ ಇರ್ಬೋದು, ಅವ್ರ ನೌಕರಿ ಮಾಡುವಂತ ಜಾಗ ಇರ್ಬೋದು, ನಾವು ತಡೆಗಟ್ಟುವಂತ ಕೆಲಸ ಯಾವತ್ತು ಮಾಡ್ಲಿ ಅಲ್ಲ ರೀ. ಬರೀ ಗಿಡ ಹಚ್ಚಬೇಕು, ಗಿಡ ಬೆಳೆಸಬೇಕು, ಪುಣ್ಯ ಕಟ್ಕೋಬೇಕು, ಇದು ಒಂದು ಸತ್ಯ. ಅದರ ಜೊತೆಗೆ ನಿಮ್ಗೆ ಅದನ್ನ ಮಾಡಕ್ ಆಗದಿದ್ರು ಕೂಡ, ಈ ಸಪೋಸ್ ನಾನು ಒಂದು ಉದಾಹರಣೆ, ಒಂದು ಗಿಡ ಕಡಿತಾ ಇರ್ತಾನೆ ಒಬ್ಬನ, ಏನೋ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ, ನಮ್ಗೆ ಅರ್ಜೆಂಟ್ ಇರಬಹುದು, ಒಂದು 2-3 ಮಿನಿಟ್ಸ್ ಅಲ್ಲಿ ನಮ್ಮ ಸಮಯವನ್ನ, ಸಮಯನೇ ಇಂಪಾರ್ಟೆಂಟ್ ರೀ. ಇವತ್ತು ದುಡ್ಡು ಹಾಕೋದಕ್ಕಿಂತ ಹೆಚ್ಚು ಸಮಯ ಹಾಕ್ಬೇಕು. ಆ ಸಮಯ 2-3 ನಿಮಿಷ ನಿಂತ್ಕೊಂಡು ಅದೊಂದು ಒಂದು ಫೋಟೋಸ್ ತೆಗೆದು ಅದನ್ನ ತಮ್ಮ ಗ್ರೂಪಿಗೆ ಹಾಕಿ ನೀವೆಲ್ಲರಿಗೂ ಅಂದ್ರೆ ಮಾತಾಡ್ಕೊಳ್ಬೇಕ್ರಿ. ನಾನೊಂದು ಫೋಟೋ ಅಕಸ್ಮಾತ್ ಅರ್ಜೆಂಟ್ ಇದ್ದಾಗ ಎಲ್ಲರೂ ಗಿಡ ಕಡೆ ಹತ್ತಿದ್ರೆ ಅದ್ರದ್ದು ಅಡ್ರೆಸ್ ಬರೆದು ಹಾಕ್ತೀನಿ, ಇಮಿಡಿಯೇಟ್ ಕಂಪ್ಲೇಂಟ್ ಮಾಡ್ರಿ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರ ಹೆಸರು ಇಟ್ಕೊಳ್ಬೇಕು. ಈಗೇನು ಗೂಗಲ್ ಅಲ್ಲೆಲ್ಲ ಸಿಗುತ್ತೆ, ಯಾರ ಹೆಸರು ಕಮಿಷನರ್ ಹೆಸರು ಸಿಗುತ್ತೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ RFO DFO ಯಾರ್ಯಾರು ಇರ್ತಾರೆ ಎಲ್ಲರ ಹೆಸರು. ಇಮಿಡಿಯೇಟ್ ಕಂಪ್ಲೇಂಟ್ ಮಾಡೋದು, ಅದನ್ನ ಸ್ಟಾಪ್ ಮಾಡ್ಸಕ್ ಪ್ರಯತ್ನ ಮಾಡೋದು. ಗಿಡ ಹಚ್ಚೋದು ಎಷ್ಟು ಮಹತ್ವನೋ, ಕಡಿಯೋದನ್ನ ಸ್ಟಾಪ್ ಮಾಡೋದು ಅದಕ್ಕಿಂತ ಹೆಚ್ಚು ಮಹತ್ವ ಅಂತ ಈ ಸಂದರ್ಭದಲ್ಲಿ ಹೇಳ್ಕೋತ. ಇನ್ನೊಂದು ವಿಷಯ ಇದರಲ್ಲಿದೆ, ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಬಹಳ ಕೆಟ್ಟ ಪರಿಸ್ಥಿತಿ ಯಾವ್ದಿದೆಯಪ್ಪ ಅಂದ್ರೆ, ಅದು ಕೋನೋಕಾರ್ಪಸ್ ಅಂತ ಒಂದು ಗಿಡ ಇದೆ. ಆ ಕೋನೋಕಾರ್ಪಸ್ ಗಿಡನ ನೋಡ್ಲಿಕ್ಕೆ ಬಹಳ ಸುಂದರವಾಗಿರ್ತದೆ, ನೋಡ್ಲಿಕ್ಕೆ ಬಹಳ ಚಂದ ಇದೆ ಅಂತೇಳಿ ಜನ ಅದರಲ್ಲಿ ಮರಳಾಗಿ ಅವರಿಗೆ ಅದನ್ನ ತರೋದು, ತಮ್ಮ ಮನೆಗೂ ಹಚ್ಕೊಳೋದು, ಅದನ್ನ ತರೋದು ಈ ನಮ್ಮ ವಾಕಿಂಗ್ ಪ್ಲೇಸ್ ನಲ್ಲೂ ಹಚ್ಚೋದು, ಈ ರೀತಿಯಾಗಿ ಮಾಡಿ BRTS ನಲ್ಲಿ ಸಿಕ್ಕಾಪಟ್ಟೆ ಹಚ್ಚಿಬಿಟ್ಟಿದ್ದಾರೆ ಅದನ್ನ. ಅದು ಹಚ್ಚಿ ಎಲ್ಲಿವರೆಗೂ ಬಂದಿದೆ ಅಂದ್ರೆ, ಅದು ಆ ಕೋನೋಕಾರ್ಪಸ್ ಗಿಡವನ್ನ ಹಚ್ಚಿದ್ರೆ ಅದರದ್ದು ಪಕ್ಕಕ್ಕೆ ನಾವು ಓಡಾಡಿದ್ರೆ ಅಲ್ಲಿದ್ರಿಂದ ಲಂಗ್ಸ್ ಗೆ ಎಫೆಕ್ಟ್ ಆಗ್ತದೆ ಮತ್ತು ನಿಮಗೆ ಅಸ್ತಮಾ ಪ್ರಾಬ್ಲಮ್ ಬರ್ತದೆ. ಹಿಂಗಾಗಿ ಆ ಅಸ್ತಮಾಕ್ಕೆ ಮೇನ್ ನಿಮಗೆ ತೊಂದರೆ ಆಗುದೇ ಆ ಕೋನೋಕಾರ್ಪಸ್ ಗಿಡದಿಂದ, ಇನ್ನೂ ಹೆಚ್ಚೆಚ್ಚು ಹಾಕೊಂತ ಹೋಗ್ತದೆ. ಹೀಗಾಗಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ, ಈ ಫಸ್ಟ್ ಗೌರ್ಮೆಂಟ್ ಅರಣ್ಯ ಇಲಾಖೆಗೆ ಒಂದು ಆರ್ಡರ್ ಮಾಡಿಸ್ಬೇಕು. ಅರಣ್ಯ ಇಲಾಖೆ ನಮ್ಮನ್ನ ಎಲ್ಲಾ ಹುಬ್ಬಳ್ಳಿ ಧಾರವಾಡ ಇರುವಂತ ನರ್ಸರಿನ ಕರ್ನಾಟಕದಲ್ಲೇ ಬ್ಯಾನ್ ಮಾಡಿ ಅಥವಾ ಇಂಡಿಯಾದಲ್ಲೇ ಬ್ಯಾನ್ ಮಾಡಿ ಅಂತ ನಾವು ಹೇಳೋದು. ಫಸ್ಟ್ ಮನೆಗೆದ್ದು ಮಾರ್ಗಿದ್ಬೇಕು. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಾ ನರ್ಸರಿಗಳು ನೋಟಿಸ್ ಮಾಡಿ ಆ ನೋಟಿಸ್ ಇಂದ ನಾವು ಅದನ್ನ ಗಿಡವನ್ನು ಬ್ಯಾನ್ ಮಾಡಿಸ್ಬೇಕು. ಅದನ್ನ ಅವರು ನರ್ಸರಿಯವರು ತರಬಾರದು, ಆಮೇಲೆ ಅದನ್ನ ತೊಗೊಂಬಂದ್ರೆ ಹೆವಿ ಫೈನ್ ಹಾಕಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತೇನೆ.
0: ಅಂದ್ರೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಆಗ್ಲಿಕ್ಕದ ಅಂದಾಗ, ಇದು ಗಿಡ ಎಷ್ಟು ಚಂದ ಇದ್ರೂ ಏನು ಪ್ರಯೋಜನ ಇಲ್ಲ,
1: ಪ್ರಯೋಜನ
0: ಅನ್ನೋದು ಜನರಿಗೆ ಮನವರಿಕೆ ಆಗ್ತದೆ.
1: ಈಗ ನೋಡ್ರಿ, ಗುಜರಾತ್ ಸ್ಟೇಟ್ ಕಂಪ್ಲೀಟ್ ಬ್ಯಾನ್ ಮಾಡಿದಾರ್ರಿ ಕೋನೋಕಾರ್ಪಸ್, ಯಾಕೆ ಕರ್ನಾಟಕ ಬೇಡ? ಕರ್ನಾಟಕದವ್ರು ಮಾಡ್ಲಿ ಅಲ್ಲ ಯಾಕೆ? ನಾನು ನೋಡ್ರಿ, ಯಾವುದು ಸರ್ಕಾರ ಅಂತ ಅಷ್ಟೇ ಹೇಳ್ಬೋದು.

ನನಗೆ ಯಾವ ಸರ್ಕಾರ ಯಾವ ಪಾರ್ಟಿ ಸರ್ಕಾರ ಅಂತಲ್ಲ, ನನಗೆ ಈ ಜನರಿಗೆ ಒಳ್ಳೆ ತೊಂದರೆ ಆಗೋದಕ್ಕೆ ನನ್ನ ವಿನಂತಿ ಇಷ್ಟೇ, ನೀವು ಯಾಕೆ ಈ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಿಲ್ಲ ಅಂತ. ಗೊತ್ತಾದ್ಮೇಲೂ ಈ ಆಕ್ಷನ್, ಈಗಾಗಲೇ ನಾವು ಕಾರ್ಪೊರೇಷನ್ಗೆ ನಮ್ಮ ಮೂರು ಸಂಸ್ಥೆಗಳು ಸೇರಿ ಒಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಇದನ್ನು ಇಮಿಡಿಯೇಟ್ ಆಕ್ಷನ್ನಲ್ಲಿ ತೊಗೊಂಡ್ಬರಬೇಕು ಅಂತೇಳಿ.

0: ಈಗ ಕೊನೆಯದಾಗಿ ನಮ್ಮ ಕೇಳುಗರಿಂದ, ಜನಸಾಮಾನ್ಯರಿಂದ ತಾವು ಏನನ್ನ ನಿರೀಕ್ಷೆ ಮಾಡ್ತೀರಿ ಈ ಸಂದರ್ಭದಲ್ಲಿ?
1: ನಾನು ನಿಮ್ಮ ಕೇಳುಗರ ಆಕಾಶವಾಣಿ ಕೇಂದ್ರಕ್ಕೆ ಯಾರು ಕೇಳ್ತೀರಿ ಇವರಿಗೆಲ್ಲ ಹೇಳೋದು ಇಷ್ಟೇ, ನೀವು ದಯವಿಟ್ಟು ಗಿಡಗಳನ್ನು ಹಚ್ಚಲಿಕ್ಕೆ ಒಂದು ಕಾರಣ ಹುಡುಕ್ರಿ. ಅದು ತಮ್ಮ ಹುಟ್ಟುಹಬ್ಬ ಇರ್ಬೋದು, ಅಥವಾ ಆನಿವರ್ಸರಿ ಇರ್ಬೋದು, ಅಥವಾ ಡೆತ್ ಡೇ ಇದ್ರೂ ಕೂಡ ನಿಮ್ಮ ಹಿರಿಯರ ಹೆಸರಿನಲ್ಲಿ ನೀವು ಸಸಿಗಳನ್ನು ಹಚ್ಚುವಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಒಂದು ಕುಟುಂಬಕ್ಕೆ ಮಿನಿಮಮ್ ನಿಮ್ಮಲ್ಲಿ 5 ಸಸಿಗಳೇ ಬೇಕೇ ಬೇಕು, ಅಂದ್ರೆ ಅದು ಹೆಮ್ಮರವಾಗಿ ಬೆಳೆದಾಗ ಅದರದ್ದು ನಿಮಗೆ ಎಫೆಕ್ಟ್ ಆಗ್ತದೆ. ನೋಡಿ, ನಾವು ಇನ್ನೊಂದು ವಿಷಯ ಹೇಳ್ತೇನೆ ನಿಮ್ ನಮ್ ಕೇಳುಗರಿಗೆ, ನಾವೆಲ್ಲರೂ ಕೂಡ ಸಾಲಗಾರರು. ಇವತ್ತು ಯಾವ ರೀತಿ ಸಾಲಗಾರರು ಅಂದ್ರೆ, ನೀವು ಕೇಳೋರು ಇವತ್ತು ಏನ್ ನನ್ನ ಧ್ವನಿ ಕೇಳ್ತಾ ಇದ್ರಿ, ನೀವೆಲ್ಲ ಯಾರು ಗಿಡ ಹಚ್ಚಿದಿರಲ್ಲ ಅವ್ರು ಮಾತ್ರ ಸಾಲಗಾರಲ್ಲ, ಇಲ್ಲ ಅಂದ್ರೆ ಹುಟ್ಟಿದಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೀವು ಪರಿಸರದಲ್ಲಿ ಫ್ರೀ ದೇವರು ಕೊಟ್ಟಂತ ಆಮ್ಲಜನಕವನ್ನ ತಗೊಂಡು ನೀವು ಬದುಕ್ತಾ ಇದ್ದೀರಿ. ನೀವು ಇದಕ್ಕೆ ಏನಾದ್ರೂ ದುಡ್ಡು ಕೊಟ್ಟಿದ್ದೀರಾ? ಇಲ್ವಲ್ಲ. ನೀವು ಇಲ್ಲಿವರೆಗೂ ಏನ್ ತಗೊಳ್ತಾ ಇದ್ದೀರಿ ಅದು ಫ್ರೀಯಾಗಿ ತಗೊಳ್ತಾ ಇದ್ರಿ ಅಂದ್ರೆ ನೀವು ಸಾಲಗಾರರಾದ್ರಿ. ನಿಮ್ಮ ಸಾಲವನ್ನ ಮುಕ್ತ ಮಾಡ್ಕೊಳ್ಬೇಕು ಅಂದ್ರೆ ನೀವು ಒಂದು 5 ಸಸಿಗಳನ್ನ ಹಚ್ಚಿರಿ, ಅದನ್ನ ಹೆಮ್ಮರವಾಗಿ ಬೆಳೆಸಿ, ಅಂದ್ರೆ ನೀವು ಅದರಿಂದ ಹೊರಗೆ ಬರ್ತೀರಿ, ನೀವು ಋಣಮುಕ್ತರಾಗಿ ಹೋಗ್ತೀರಿ. ನಾನು ಹೇಳೋ ಉದ್ದೇಶ ಇಷ್ಟೇ ರೀ, ಮತ್ತೇನಿಲ್ಲ.
0: ಧನ್ಯವಾದಗಳು ಚೆನ್ನು ಹೊಸಮನಿ ಅವರ, ಬಹಳ ಉತ್ತಮವಾದ ಮಾತನ್ನ, ಉತ್ತಮವಾದ ಸಂದೇಶವನ್ನ ನೀವು ನಮ್ಮ ಕೇಳುಗರಿಗೆ ನೀಡಿದಿರಿ. ಇನ್ನಾದ್ರೂ ತಡ ಮಾಡದೇನೆ ಅವರು ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳಿ, ನನ್ನ ಕೈಲಾದಂತ ಒಂದು ಸೇವೆಯನ್ನ ಪರಿಸರ ಸಂರಕ್ಷಣೆಯಲ್ಲಿ ನಾನು ಮಾಡ್ತೀನಿ ಅಂತ ಮಾಡಿ, ನಾವು ನಮ್ಮ ಸ್ವಾರ್ಥವನ್ನ ಇಲ್ಲಿ ಯೋಚನೆ ಮಾಡದೆ ನಮ್ಮ ಮುಂದಿನ ಪೀಳಿಗೆಯವರ ಭವಿಷ್ಯವನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಉತ್ತಮ ಹವೆಯನ್ನ ಪಡಿಬೇಕು, ಉತ್ತಮ ಆಮ್ಲಜನಕವನ್ನ ಪಡಿಬೇಕು. ಈ ಆಮ್ಲಜನಕದ ಮಹತ್ವ ಏನು ಅನ್ನೋದನ್ನ ನಾವು ಕೋವಿಡ್ ಟೈಮ್ ಅಲ್ಲಿ ಒಂದು ಪಾಠ ಕಲ್ತೀವಿ. ಮತ್ತೆ ಮತ್ತೆ ಅದೇ ತಪ್ಪು ಮಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಾಂಘಿಕವಾಗಿ ಈ ಪರಿಸರ ಸಂರಕ್ಷಣೆಯಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಇದುವರೆಗೂ ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.

0: ಆಕಾಶವಾಣಿ ಧಾರವಾಡ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
2: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತಃ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ.
3: ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ.
1: ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ,
2: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ,
3: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
2: ಇಂತಹ ಹತ್ತು ಹಲವು ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ

0: ಸ್ಮೃತಿ ಚಿತ್ರ. ಮನಸೂರೆಗೊಳ್ಳು ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.
1: ಕಂಡು ಕಂಡರದೆನುವ ಕೇಳುವ
0: ಭಕ್ತಿಭಾವದಲೆಗಳ ಪೋಣಿಸಿದ ಸ್ವರಮಾಲೆ, ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
2: ಕಾರ್ಯಕ್ರಮ ಯುವವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ವಿಸ್ಮಯ್ ಅಂಗಡಿ ಅವರಿಂದ ಸ್ವರಚಿತ ಕವಿತಾ ವಾಚನ.
1: ನನ್ನ ಮೊದಲ ಕವನದ ಶೀರ್ಷಿಕೆ ಹಕ್ಕಿಗೊಂದು ಸೂರು. ಕೇಳಿ, ಹಕ್ಕಿಗೊಂದು ಸೂರು. ದಿನ ಬೆಳಗಾದರೆ ಚಿಲಿಪಿಲಿ, ಮನೆಯಂಗಳದಲ್ಲಿ ಗಲಿಬಿಲಿ. ರೆಕ್ಕೆ ಬಡಿಯುವ ಸದ್ದು, ತಾಯಿಯ ಅಕ್ಕರೆ ಮುದ್ದು. ಎಂದಿನಂತೆ ಬಂದಿತ್ತು ಹೊಸ ವರುಷವು ಹರುಷದಿ, ಬೇವು ಬೆಲ್ಲ ಸವಿಯುವ ಯುಗದ ಆದಿಯುಗಾದಿ. ಈರುತ್ತಿರುವ ಬಿರುಬಿಸಿಲು, ಸುತ್ತಲೆಲ್ಲ ಚೈತ್ರ ಚಿಗುರು. ಹಕ್ಕಿಗಳೆರಡರ ಬಿಸಿಯುಸಿರು. ಕೊಕ್ಕು ತುಂಬ ಕಸಕಡ್ಡಿ, ಮನೆ ಕಟ್ಟಲಾರ ಅಡ್ಡಿ. ಕೊಕ್ಕು ತುಂಬ ಕಸಕಡ್ಡಿ, ಮನೆ ಕಟ್ಟಲು ಯಾರ ಅಡ್ಡಿ. ಕಣ್ಣ ಮುಂದೆ ಕಟ್ಟುತ್ತಿದೆ ಕನಸಿನರ ಮನೆ ಇಲ್ಲಿದೆ. ಏನು ನೇಯ್ಗೆ ಏನು ಚಂದ, ಹೆತ್ತ ಕರುಳಿನ ಸಂಬಂಧ. ವಂಶ ಕಟ್ಟಿ ಬೆಳೆಸುವ ಜನುಮ ಜನುಮದ ಅನುಬಂಧ. ಏನು ನೇಯ್ಗೆ ಏನು ಚಂದ, ಹೆತ್ತ ಕರುಳಿನ ಸಂಬಂಧ. ವಂಶ ಕಟ್ಟಿ ಬೆಳೆಸುವ ಜನುಮ ಜನುಮದ ಅನುಬಂಧ. ಅದೊಂದು ಮುಂಜಾವು, ಮೊದಲ ಕಿರಣಕ್ಕೆ ನಗುವ ಮೊಟ್ಟೆಗಳೆರಡು ಗೂಡಲಿ. ಹರುಷ ತುಂಬಿತು ಮನದಲ್ಲಿ. ದಿನಕ್ಕೊಂದು ಬಣ್ಣ ತುಂಬಿಕೊಂಡು ಕಣ್ಣ. ಬೀಗುತ್ತಿದೆ ಹಕ್ಕಿ ಒನಪು ವಯ್ಯಾರದಿ ಸೊಕ್ಕಿ. ತಾಯಿ ಹಕ್ಕಿಯ ಕಾವಿಗೆ ತರತರದ ಕಚಗುಳಿ ಹುಟ್ಟಿ ಬರುವ ಜೀವಿಗೆ. ಆಡಿದಣಿದ ಸಂಜೆಗೆ ವಿರಮಿಸಲು ತೆರಳುವ ತವಕ. ಇರುಳಿನ ಮಡಿಲಿಗೆ ಹಕ್ಕಿ ತಮ್ಮ ಠಾವಿಗೆ. ನೋಡುವಾಸೆ ಮುಟ್ಟುವಾಸೆ ನನಗೂ ಗೂಡ ಕಟ್ಟುವಾಸೆ. ನೋಡುವಾಸೆ ಮುಟ್ಟುವಾಸೆ ನನಗೂ ಗೂಡ ಕಟ್ಟುವಾಸೆ. ಮನದ ತುಂಬ ಅರಳುತ್ತಿರುವ ಹಿರಿಯಾಸೆಯ ಜೀವ ಹಕ್ಕಿ. ನಮ್ಮ ಕುತೂಹಲ ಎಲ್ಲ ಚಪಲ. ಇರುತ್ತಿರಲಿ ನಾಳೆಗೆ ಜೀವಜಾಲದ ಉಳಿವಿಗೆ. ಹುಟ್ಟಿ ಬರಲಿ ಮುಂಪೀಳಿಗೆ. ಹಾರಿದಣಿದ ತಾಯಿಯ ಹಕ್ಕಿ ಮರಿಯ ಬಾಯಿಗೆ ಗುಟುಕಿಕ್ಕಿ. ಹಾರಿದಣಿದ ತಾಯಿ ಹಕ್ಕಿ ಮರಿಯ ಬಾಯಿಗೆ ಗುಟುಕಿಕ್ಕಿ. ಕರುಳ ಕುಡಿಯ ತಣಿಸಲು ಹಗಲಿರುಳು ಹೊಟ್ಟೆ ಕಟ್ಟಿ. ಬಿಸಿಲ ಬೇಗೆಗೆ ಏದುಸಿರು ಕೆರೆ ಹಳ್ಳದಲ್ಲಿ ಕೊಚ್ಚೆ ಕೆಸರು. ನಲುಗುತ್ತಿರುವ ಜೀವಜಾಲ ಸಿಗದಾಗಿದೆ ಜೀವಜಲ. ಅಣ್ಣಂದಿರ ಅಕ್ಕಂದಿರ ಗೆಳೆಯಂದಿರ ಅಟ್ಟ ಬಾಲ್ಕನಿ ತಾರಸಿ ತುಂಬಲಿ ಹಿಡಿಗಾಳು ಬೊಗಸಿ ನೀರು. ಹಕ್ಕಿ ಹೊಟ್ಟೆ ಸೇರಲಿ ನಿಮ್ಮದೊಂದು ತುತ್ತು. ಅಣ್ಣಂದಿರ ಅಕ್ಕಂದಿರ ಗೆಳೆಯಂದಿರ ಅಟ್ಟ ಬಾಲ್ಕನಿ ತಾರಸಿ ತುಂಬಲಿ ಹಿಡಿಗಾಳು ಬೊಗಸಿ ನೀರು. ಹಕ್ಕಿ ಹೊಟ್ಟೆ ಸೇರಲಿ ನಿಮ್ಮದೊಂದು ತುತ್ತು. ಕಳೆದು ಹೋಗಲಿ ಜೀವ ಸಂಕುಲದ ಕುತ್ತು. ಗುಟುಕರಿಸಲಿ ಹನಿ ನೀರು ಪುಟ್ಟ ಪಕ್ಷಿಗೊಂದಿರಲಿ ಬೆಚ್ಚನೆಯ ಸೂರು. ಗುಟುಕರಿಸಲಿ ಹನಿ ನೀರು ಪುಟ್ಟ ಪಕ್ಷಿಗೊಂದಿರಲಿ ಬೆಚ್ಚನೆಯ ಸೂರು. ನನ್ನ ಎರಡನೆಯ ಕವಿತೆ ಇವರು ಅವರು. ದೇಶ ದೇಶ ಎನ್ನುತ್ತ ದ್ವೇಷ ಬಿತ್ತಿದರು, ರಾಜ್ಯ ರಾಜ್ಯ ಎನ್ನುತ್ತ ಕ್ಲೀಶಿ ಹುಟ್ಟಿಸಿದರು. ನಾವು ನೀವು ಎನ್ನುತ್ತ ನೋವು ಕೊಟ್ಟರು. ದೇಶ ದೇಶ ಎನ್ನುತ್ತ ದ್ವೇಷ ಬಿತ್ತಿದರು, ರಾಜ್ಯ ರಾಜ್ಯ ಎನ್ನುತ್ತ ಕ್ಲೀಶಿ ಹುಟ್ಟಿಸಿದರು. ನಾವು ನೀವು ಎನ್ನುತ್ತ ನೋವು ಕೊಟ್ಟರು. ಇವರು ಎಲ್ಲರೂ ಅವರು. ಮುಂದಿನ ಕವಿತೆಯ ಶೀರ್ಷಿಕೆ ಮಣ್ಣು ಮೊಳೆಯುವ ಕಾಲ. ಅಭ್ಯಂಜನಕ್ಕೆ ಅಣಿಯಾದ ಭುವಿಗೆ ಅದೇನೋ ತಳಮಳ, ಅದೇನೋ ಕಳವಳ. ಮುಂಗಾರಿನ ಮೊದಲ ಮಳೆಗೆ ಮೈಯೊಡ್ಡಿ ಸೌಮ್ಯ ಸೌರಭವ ಸೂಸುವ ಹಂಬಲ. ಮಲಮಲವಾದ ಬಟ್ಟೆ ಮಲಿನವಾದರೇನಂತೆ. ತನುವ ಕನಲಿಸುವ ಕುಂಭ ಮಳೆ ಮನವ ಮಥಿಸುವ ಸುರಿಮಳೆ. ಮಲಮಲವಾದ ಬಟ್ಟೆ ಮಲಿನವಾದರೇನಂತೆ.

ಕನಲಿಸುವ ಕುಂಭಮಳೆ, ಮನವ ಮಥಿಸುವ ಸುರಿಮಳೆ, ಹಾತೊರಿದು ಕಾಯುತ್ತಿದೆ ಜೀವಜಾಲ. ತಲೆಯ ನೀರಿದ ರೇನ್ಕೋಟ್ಗಳು, ಅರಳಿಕೊಂಡ ಛತ್ರಿಗಳು, ತರತರದ ಬಣ್ಣಗಳು, ತರಹೇವಾರಿ ಕಣ್ಣುಗಳು, ಅಲ್ಲಿಯೂ ಜಡಿಮಳೆ, ಕುಡಿನೋಟದಲ್ಲಿ ನೀರಧಾರೆ. ನಿಂದು ಮಿಂದು ಕುಣಿದು ಕುಪ್ಪಳಿಸಿ ಬದುಕ ಕಟ್ಟುತ್ತಲಿವೆ ಹುದುಗಿ ಹೋದ ಕರುಳಬಳ್ಳಿಗಳು. ನಿಂದು ಮಿಂದು ಕುಣಿದು ಕುಪ್ಪಳಿಸಿ ಬದುಕ ಕಟ್ಟುತ್ತಲಿವೆ ಹುದುಗಿ ಹೋದ ಕರುಳಬಳ್ಳಿಗಳು. ಮಳೆರಾಯನ ಹನಿ ಹನಿ ವಟರುಗುಟ್ಟುವ ಪ್ರತಿಧ್ವನಿ. ನಡೆದುಕೊಂಡು ಬಂದ ಒಪ್ಪಂದ, ಮಳೆಯೇ ಜೀವ ಇಳಿಯೇ ದೈವ ಒಟ್ಟಂದ. ನನಗೋ ನೆನೆಯುವಾಸೆ, ಮಳೆಯ ಗೆಳೆಯನೊಡನೆ ಆಡುವಾಸೆ, ಇಳೆಯ ಸೆಳೆತದಿ ಕಳೆಯುವಾಸೆ. ನನಗೋ ನೆನೆಯುವಾಸೆ, ಮಳೆಯ ಗೆಳೆಯನೊಡನೆ ಆಡುವಾಸೆ, ಇಳೆಯ ಸೆಳೆತದಿ ಕಳೆಯುವಾಸೆ. ಬರಡು ಬಾಳಿಗೆ ಎಂಥದೋ ಜಿಜ್ಞಾಸೆ, ದೂರದಲ್ಲೆಲ್ಲೋ ಹಸನ ಬದುಕಿನ ಹಸಿ ಹಸಿಯಾಸೆ. ಒಕ್ಕಲಿಗ ನೊಕ್ಕದಿರಿ ಬಿಕ್ಕುವುದು ಜಗವೆಲ್ಲ, ಮೋಡ ಮುನಿದರೆ ಕಕ್ಕುವುದು ನೆಲವೆಲ್ಲ, ಮಳೆಗಾಲದಿ ಮಸಲತ್ತು ಮಳೆರಾಯನೇ ಬಲ್ಲ. ಗುಡುಗುಡು ಮುತ್ಯಾನ ದನಿಯೋ, ಕಾದು ಕಂಗಾಲಾದವನ ಕರೆಯೋ, ಅನ್ನದಾತನ ಮೊರೆಯೋ, ಯಾವುದಾದರೇನು ಯಾರದಾದರೇನು, ವರುಣನೇ ಧರೆಗಿಳಿಯಬೇಕು, ಇಂದ್ರನೇ ಧನಸ್ಸು ಹೂಡಬೇಕು, ಕಷ್ಟಗಳ ಕಂತೆಯ ಕಟ್ಟಿಡಬೇಕು. ಯಾವುದಾದರೇನು ಯಾರದಾದರೇನು, ವರುಣನೇ ಧರೆಗಿಳಿಯಬೇಕು, ಇಂದ್ರನೇ ಧನಸ್ಸು ಹೂಡಬೇಕು, ಕಷ್ಟಗಳ ಕಂತೆಯ ಕಟ್ಟಿಡಬೇಕು. ವರುಷದ ವರ್ಷಕ್ಕಾಗಿ ವರವ ಬೇಡುವೆವು ನಾವು, ದಯೆ ತೂರಿ ಸುರಿಸಿ ತಂಪಾಗಿಸು ಧರೆಯ ಕಾವು. ಮತ್ತೊಮ್ಮೆ ಭೂತಾಯಿಯನ್ನು ಹಸಿರು ಸೀರಿಯಲ್ಲಿ ನೋಡಬಯಸಿವೆ ನಯನ, ಮುತ್ತಿನ ಹನಿಗಳಿಗಾಗಿ ಹವಣಿಸಿವೆ ಕಾನನ, ಮುತ್ತಿನ ಹನಿಗಳಿಗಾಗಿ ಹವಣಿಸಿವೆ ಕಾನನ. ನನ್ನ ಮುಂದಿನ ಕವಿತೆಯ ಶೀರ್ಷಿಕೆ ಮಿಡಿ. ಹಿಡಿ ಹಿಡಿ ನೆನೆಗಳಲ್ಲಿ ಹಿಡಿಯಿತೊಂದು ಮಿಡಿ, ಮನ ಮನದ ನೆನಹುನಲ್ಲಿ ಮಿಡಿಯಿತೊಂದು ಮಿಡಿ. ಹಿಡಿ ಹಿಡಿ ನೆನೆಗಳಲ್ಲಿ ಹಿಡಿಯಿತೊಂದು ಮಿಡಿ, ಮನ ಮನದ ನೆನಹುನಲ್ಲಿ ಮಿಡಿಯಿತೊಂದು ಮಿಡಿ. ಮಿಡಿದ ಮಿಡಿ ಕಾಯಾಗಿ ಹಣ್ಣಾಗಿ ಬೀಜವಾಗಿ ನೆಲ ಮುಟ್ಟಲೆಂಬ ವಿಚಾರ ಮಿಡಿ. ಬೆಳೆದರೆ ಮಾವಾಗುವುದು, ಕಳಚಿದರೆ ನೋವಾಗುವುದು, ನೆಲ ಕಂಡರೆ ಸಾವಾಗುವುದು. ಬೆಳೆದರೆ ಮಾವಾಗುವುದು, ಕಳಚಿದರೆ ನೋವಾಗುವುದು, ನೆಲ ಕಂಡರೆ ಸಾವಾಗುವುದು ಎಂದುಕೊಳ್ಳುವುದು ಬೇಡ. ನೆಲ ಕಚ್ಚಿದ ಹಣ್ಣಲ್ಲಿ ಗಿಡವಾಗುವ ಬೀಜವಿದೆ ಎಂದು ಮರೆಯಬೇಡ. ಮರಳ ಮಣ್ಣಿನಲ್ಲೂ ಅರಳುವ ಅಂಕುರ ಜೀವಸ್ಫುರಿಸುವ ಆಕರ. ಮುಗಿಲೆಡೆಗೆ ಮುಖ ಮಾಡಿ ಹರೆಹೊತ್ತ ಮರದಲ್ಲೀಗ ಮತ್ತದೇ ಮಿಡಿ. ಮೂಗ ಹೊರಳಿ ತುಂಬುವ ಪರಿಮಳ, ಸುರುಳಿ ಸುರುಳಿಯಾಗಿ ಲೀನವಾದೀತೆನ್ನುವ ಕಳವಳ. ಮೂಗ ಹೊರಳಿ ತುಂಬುವ ಪರಿಮಳ, ಸುರುಳಿ ಸುರುಳಿಯಾಗಿ ಲೀನವಾದೀತೆನ್ನುವ ಕಳವಳ. ಮುಂದಿನ ಕವಿತೆ ತಮ್ಮನ ಮುಂದೆ ತಡವರಿಸಿ. ಕೇಳಿ, ತಮ್ಮನ ಮುಂದೆ ತಡವರಿಸಿ. ಹುಟ್ಟಿದಾಗ ಪುಟ್ಟ ಅಕ್ಕನೆಂಬ ಪಟ್ಟ, ಕೊಟ್ಟ ತಮ್ಮನೀಗ ಬೆಳೆದು ನಿಂತ ಪೋರ. ಹುಟ್ಟಿದಾಗ ಪುಟ್ಟ ಅಕ್ಕನೆಂಬ ಪಟ್ಟ, ಕೊಟ್ಟ ತಮ್ಮನೀಗ ಬೆಳೆದು ನಿಂತ ಪೋರ. ಆಗ ಒಂದು ರೀತಿ ಈಗ ಒಂದು ರೀತಿ ಪಾಲು ಕೇಳುವ ಪಾಲುದಾರ. ವಂಶೋದ್ಧಾರಕನೆಂಬ ಬಿರುದು ಬಾವಲಿ, ಅವನಿಗೂ ಗಲಿಬಿಲಿ ನನಗೂ ಗಲಿಬಿಲಿ. ಹುಟ್ಟುವುದು ನಮ್ಮ ಆಯ್ಕೆಯೇ, ಏನಾಗಿ ಹುಟ್ಟಬೇಕೆಂಬುದು ದೈವ ಕಾಣಿಕೆಯೇ. ಕಣ್ಣಗಲಿಸಿ ಕಾಲು ಬಡಿಯುತ್ತಿದ್ದ ತುಂಟ, ಈಗ ಕಣ್ಣು ಕಿಸಿದು ನನ್ನ ಕಾಯುವ ಬಂಟ. ಕಣ್ಣಗಲಿಸಿ ಕಾಲು ಬಡಿಯುತ್ತಿದ್ದ ತುಂಟ, ಈಗ ಕಣ್ಣು ಕಿಸಿದು ನನ್ನ ಕಾಯುವ ಬಂಟ. ಅಪ್ಪನ ಅಸಲಿ ವಾರಸುದಾರ, ಹಾಕಬೇಕಲ್ಲವೇ ಮನೆಯ ಹೆಣ್ಣಿಗೆ ಮೂಗುದಾರ. ಅಪ್ಪನ ಅಸಲಿ ವಾರಸುದಾರ, ಹಾಕಬೇಕಲ್ಲವೇ ಮನೆಯ ಹೆಣ್ಣಿಗೆ ಮೂಗುದಾರ. ಎತ್ತಿ ಆಡಿಸಿದ ತಮ್ಮನೀಗ ಮರ್ಯಾದೆಯ ಪಾಠ ಹೇಳುವ ಗುಮ್ಮ. ಚಿಕ್ಕವರಿದ್ದಾಗ ನಿದ್ದೆ ಬರಲೆಂದು ಎಳೆದು ತಂದ ಗುಮ್ಮ, ಈಗ ನಿದ್ದೆಗೆಡಿಸುವ ತಿಮ್ಮ. ತಮ್ಮನೂ ಅಷ್ಟೇ, ತಂದೆಯೂ ಅಷ್ಟೇ, ತಾಯಿಯೂ ಅಷ್ಟೇ, ಎತ್ತ ತಿರುಗಿದರೂ ಮರ್ಯಾದೆಯ ಚೌಕಟ್ಟೆ. ಅಕ್ಕನೆಂಬ ಪಟ್ಟ, ಕೊಟ್ಟ ತಮ್ಮನೀತ, ದಿನ ಹೋದಂತೆಲ್ಲ ತಂದೆಯ ಪಾತ್ರಕ್ಕೆ ನೆಗೆತ. ಅಕ್ಕನೆಂಬ ಪಟ್ಟ, ಕೊಟ್ಟ ತಮ್ಮನೀತ, ದಿನ ಹೋದಂತೆಲ್ಲ ತಂದೆಯ ಪಾತ್ರಕ್ಕೆ ನೆಗೆತ. ತಂದಿತ್ತಿದ್ದಾನೆ ನನಗೂ ಹೆಮ್ಮೆ, ಏಕೆಂದರೆ ಆತ ಈ ವಂಶದ ಹೆಮ್ಮೆ. ನನ್ನ ಮುಂದಿನ ಕವಿತೆಯ ಶೀರ್ಷಿಕೆ ನೀರೇ ನೀ ನಿಲ್ಲುವುದೆಂತು. ಮುಗಿಲೆಡೆ ಮಾಡಿದ ಮುಖ ಎಂದು ಕಂಡಿತ್ತೂ ಸುಖ, ಬಿರುಕಾದಿ ಧರಣಿ ಕಾಣಬಯಸಿದೆ ಮಳೆಹನಿ. ಸೋತು ಹೋದ ಬೆಳೆಗೆ ತನ್ನ ಕಂಬನಿಯೇ ಜೀವಜಲ. ಜೋಡೆತ್ತುಗಳು ಒಂಟಿಯಾಗುವ ಕಾಲ, ಇದೆಂಥ ಪ್ರಬಲ ಬರಗಾಲ, ಯಾವ ಮಾಯಾವಿಯ ಕಪಟ ಜಾಲ. ಜೋಡೆತ್ತುಗಳು ಒಂಟಿಯಾಗುವ ಕಾಲ, ಇದೆಂಥ ಪ್ರಬಲ ಬರಗಾಲ, ಯಾವ ಮಾಯಾವಿಯ ಕಪಟ ಜಾಲ. ಬತ್ತಿದ ಕೆರೆಬಾವಿಗಳು ಹುದುಗಿದ ಕಣ್ಣುಗಳು. ಕರುಳ ಬಳ್ಳಿಗಳ ಬೆವರ ಮಳೆ ಬಂದರೂ ಮುತ್ತಿನ ಹನಿಯ ಸುಳಿವಿಲ್ಲ. ಕರುಳ ಬಳ್ಳಿಗಳ ಬೆವರ ಮಳೆ ಬಂದರೂ ಮುತ್ತಿನ ಹನಿಯ

ಸುಳಿವಿಲ್ಲ. ಮಳೆರಾಯನಿಗೆ ಅದೇಕೋ ಭೂಮಿಯೆಡೆಗೆ ತಿರುಗುವ ಮನಸ್ಸಿಲ್ಲ. ಎದುರಾದರವನು ದೃಷ್ಟಿ ಎದುರಿಸಿ ಕಣ್ಣ ನೆಟ್ಟು ಕೇಳಿತೀರುವೆ. ಎದುರಾದರವನು ದೃಷ್ಟಿ ಎದುರಿಸಿ ಕಣ್ಣ ನೆಟ್ಟು ಕೇಳಿತೀರುವೆ. ಅದ್ಯಾವಾಗ ನೀ ಬರುವೆ? ಇಲ್ಲದಿರಿ ಖಾಯಂ ಬರವೇ, ಗಾಯದ ಮೇಲೆ ಬರೆಯೇ. ನಾಗರಿಕನು ಸೈಬರಿಕನು ಕೀಲಿಮಣೆ ಮೇಲೆ ಬೆರಳಾಡಿಸುತ್ತ ನುಂಗಲು ಹೊರಟಿರುವನು ತನ್ನದಲ್ಲದನ್ನು. ಕಬಳಿಸಬಹುದೇ ಗಾಂಧಿ ಚಿತ್ರದ ನೋಟನು? ಗಾಂಧಿತತ್ವವನ್ನೇ ಕಬಳಿಸಿದಂತೆ, ಜೀವಸತ್ವವನ್ನೇ ದಹಿಸಿದಂತೆ.

ನುಂಗಲು ಹೊರಟಿರುವನು ತನ್ನದಲ್ಲದನ್ನು. ಕಬಳಿಸಬಹುದೇ ಗಾಂಧಿ ಚಿತ್ರದ ನೋಟನು ಗಾಂಧಿ ತತ್ವವನ್ನೇ ಕಬಳಿಸಿದಂತೆ, ಜೀವಸತ್ವವನ್ನೇ ದಹಿಸಿದಂತೆ. ಕಬಳಿಸಬಹುದೇ ಗಾಂಧಿ ಚಿತ್ರದ ನೋಟನು ಗಾಂಧಿ ತತ್ವವನ್ನೇ ಕಬಳಿಸಿದಂತೆ, ಜೀವಸತ್ವವನ್ನೇ ದಹಿಸಿದಂತೆ. ಎತ್ತಿದ ತಲೆಯ ಕುತ್ತಿಗೆಯಲ್ಲಿ ಕುಣಿಕೆಯಾಗುವ ಹಗ್ಗ, ಬರೆಯಬೇಕೇಕೆ ಇನ್ನಾವ ಕಗ್ಗ. ಎತ್ತಿದ ತಲೆಯ ಕುತ್ತಿಗೆಯಲ್ಲಿ ಕುಣಿಕೆಯಾಗುವ ಹಗ್ಗ, ಬರೆಯಬೇಕೇಕೆ ಇನ್ನಾವ ಕಗ್ಗ. ನೀರರಸಿ ಹೊರಟಿರುವನು ಮನುಜ ತಿಂಗಳಿನತ್ತ ಮಂಗಳದತ್ತ, ಮತ್ತೆ ಮತ್ತೆ ಬತ್ತಿದ ಕಂಗಳಿನತ್ತ. ನೀರು ನೀರು ನೀರೇ ನೀರು, ನೀರೆಯ ಕೊಡದ ಬುಡದಲ್ಲಿ ತೂತು. ನೀರು ನೀರೇ ನೀರು, ನೀರೇ ನೀರು ನೀ ನಿಲ್ಲುವುದೆಂತು, ನೀರೇ ನೀರು ನೀ ನಿಲ್ಲುವುದೆಂತು, ನೀ ನಿಲ್ಲುವುದೆಂತು. ಧನ್ಯವಾದಗಳು.

ವಿಸ್ಮಯ ಅಂಗಡಿ ಅವರಿಂದ ಇದುವರೆಗೆ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಯುವವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಧಾರವಾಡ,
5: ಸ್ವರಾಂಜಲಿ. ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ.
6: ಮನಸೂರೋ ಸ್ವರಯಾತ್ರೆ,
5: ಸಂಗೀತ ಸರಣಿ. ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್. ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಮನ್ಸೂರ ಸ್ವರಯಾತ್ರೆ.
6: ಮನಸೂರೋ ಸ್ವರಯಾತ್ರೆ.
7: ಅಭಿಮಾನಿ ಶ್ರೋತೃಗಳೇ, ನಮಸ್ಕಾರ. ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಂದ ವಚನಗಳನ್ನ ಹಾಡಿಸ್ಲೇಬೇಕು ಅನ್ನೋ ಹಂಬಲ ಉತ್ಕರ್ಷದ ಮಟ್ಟವನ್ನ ತಲುಪಿದ್ದು, ಕೊಪ್ಪದೊಳಗ ಮಾಲ್ಕೌಸ್ ರಾಗವನ್ನ ಸಾದರಪಡಿಸಿ ಗಂಧರ್ವ ಲೋಕವನ್ನೇ ಸೃಷ್ಟಿ ಮಾಡಿದ ಪಂಡಿತ್ ಮನ್ಸೂರರು ಧಾರವಾಡದ ಅತ್ತಿಕೊಳ್ಳದೊಳಗ ವಾಯುವಿಹಾರದ ಸಂದರ್ಭದೊಳಗ ಅನಕ್ರೂ ಅವರು ವಚನ ಗಾಯನವನ್ನ ತಾವೇ ಹಾಡಿದ್ದು. ಅದ ಸಂದರ್ಭದೊಳಗ ಪಂಡಿತ್ ಮನ್ಸೂರರಿಂದ ಹರಿದು ಬಂದ ರಾಗಬದ್ಧ ವಚನ, ಇದರ ಜೊತೆಗೆ ವಚನ ಗಾಯನದ ಆಳಕ್ಕೆ ಇಳಿದಿದ್ದು, ಅವುಗಳ ಬಗ್ಗೆ ಗಹನ ಚಿಂತನೆ ಚರ್ಚೆ ಮಾಡಿದ್ದು, ಪಂಡಿತ್ ಮನ್ಸೂರರು ವಚನ ಪ್ರಸ್ತುತಿಗೆ ಒಂದು ಆಯಾಮ ನೀಡಿದ್ದು, ಈ ಎಲ್ಲಾ ವಿಷಯಗಳನ್ನ ಕಳೆದ ಸಂಚಿಕೆಯೊಳಗ ಕೇಳಿವೆ.

0: ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಸಾಧನೆಯನ್ನ ಪರಿಗಣಿಸಿ 1988 ಕೋಲ್ಕತ್ತಾ ವಿಶ್ವಭಾರತಿ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತು. ಅವರನ್ನ ದೇಶಿಕೋತ್ತಮ ಅನ್ನೋ ಬಿರುದಿನಿಂದ ಗೌರವಿಸಿತು. ವಚನ ಗಾಯನಕ ಒಂದು ಪಥವನ್ನ ಕಂಡುಕೊಂಡ ನಂತರ ಪಂಡಿತ್ ಮನ್ಸೂರರು ಅನೇಕ ಶರಣ ಶರಣೆಯರ ವಚನಗಳನ್ನ ಸಾದರಪಡಿಸಿದ್ರು. ಅದರೊಳಗ ಇವತ್ತಿಗೂ ಎಲ್ಲರ ಮನದೊಳಗ ಅಚ್ಚಳಿಯದಂಗ ಉಳಿದದ್ದು ಮಾತೆ ಅಕ್ಕ ಮಹಾದೇವಿಯವರ ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ ನಾನೊಂದ ಕನಸ ಕಂಡೆ ಅನ್ನೋ ವಚನ. ಮುಂದ ಪಂಡಿತ್ ಮನ್ಸೂರರ ಎಲ್ಲಾ ಮೆಹಫಿಲ್ಗಳೊಳಗೂ ಈ ವಚನದ ಫರ್ಮಾಯಿಷ್. ಪಂಡಿತ್ ಮನ್ಸೂರರು ಈ ವಚನವನ್ನ ಹಾಡ್ಕೋತ ಮೈ ಮರೀತಿದ್ರು. ಒಮ್ಮೆ ನವದೆಹಲಿಯ ಆಕಾಶವಾಣಿ ಸ್ಟುಡಿಯೋದೊಳಗ ಪಂಡಿತ್ ಮನ್ಸೂರರ ಒಂದೂವರೆ ತಾಸಿನ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಅದು ರೆಕಾರ್ಡಿಂಗ್ ಮತ್ತು ನೇರ ಪ್ರಸಾರ ಎರಡೂ ಒಟ್ಟಿಗೆ ನಡೆದಿತ್ತು. ಅವಾಗಲೇ ಹಾಡುವಂತಹ ರಾಗಗಳ ಘೋಷಣೆನೂ ಆಗಿತ್ತು. ಲಕ್ಷಾಂತರ ರಸಿಕರು ನೇರ ಪ್ರಸಾರದ ಗುಂಗಿನೊಳಗ ತಮ್ಮ ಹೆಗಲ್ ಮ್ಯಾಲೆ ರೇಡಿಯೋ ಇಟ್ಕೊಂಡು ಕೇಳಲಿಕ್ಕತ್ತಿದ್ರು. ಈ ಕಡೆ ಪಂಡಿತ್ ಮನ್ಸೂರರು ತಮ್ಮ ರಾಗಗಳನ್ನ ಮುಗಿಸ್ತಾನೆ ಏಕಾಏಕಿಯಾಗಿ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ ಹಾಡೇ ಬಿಟ್ರು. ಆಕಾಶವಾಣಿಯ ಅಧಿಕಾರಿಗಳಿಗೆ ಆಶ್ಚರ್ಯವೋ ಆಶ್ಚರ್ಯ, ಆದ್ರ ಆ ಕಡೆ ಅಕ್ಕನ ವಚನ ಕೇಳಿದ ಆಕಾಶವಾಣಿ ಧಾರವಾಡದ ಶ್ರೋತೃಗಳ ನರ ನಾಡಿಗಳೊಳಗ ಮಿಂಚಿನ ಸಂಚಲನ. ಮುಂದ ಅಧಿಕಾರಿಗಳು ಘೋಷಿಸದ ವಚನವನ್ನ ಯಾಕೆ ಹಾಡಿದ್ರಿ ಅಂತ ಕೇಳಿದಾಗ ಅದಕ್ಕ ಬಹಳ ಮುಗ್ಧವಾಗಿ ನಮ್ಮ ಧಾರವಾಡ ಭಾಷಾ ಸೊಗಡಿನೊಳಗ ಮನ್ಸೂರರು ಹಿಂಗ್ ಹೇಳಿದ್ರು.
1: ಹಾಡಬೇಕು ಅಂತ ಅನಿಸ್ತು, ಬಹಳ ವಿಚಾರ ಮಾಡ್ಲಿಲ್ಲ, ಹಾಡೇ ಬಿಟ್ಟೆ.
0: ಅತಿ ಸಹಜ ಉತ್ತರ. ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ ಈ ಒಂದ ಸಾಲನ್ನ 18 ಸಲ ವೈವಿಧ್ಯಮಯ ಸ್ವರ ವಿನ್ಯಾಸದೊಂದಿಗೆ ಹಾಡಿದ್ದು ಮನ್ಸೂರರ ಮನಸೂರೆಗೊಳ್ಳೋ ಸಂಗೀತ.

0: 1991ರೊಳಗ ಹಫೀಸ್ ಅಲಿ ಖಾನ್ ಪ್ರಶಸ್ತಿಗೆ ಪಾತ್ರರಾದ ಪಂಡಿತ್ ಮನ್ಸೂರರಿಗೆ 1992ರೊಳಗ ಭಾರತ ಸರ್ಕಾರ ಪ್ರತಿಷ್ಠಿತ ಪದ್ಮವಿಭೂಷಣ ಪ್ರದಾನ ಮಾಡಿತು. ಆ ಸಂದರ್ಭದೊಳಗ ಪಂಡಿತ್ ಮನ್ಸೂರರು ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದಕ್ಕೆ ಜ್ಯೋತಿ ಅನ್ನೋ ಹಂಗ ಪುಪ್ಪುಸದ ಅರ್ಬುದ ರೋಗನೂ ಕಾಣಿಸ್ಕೊಂತು. ಈ ಸಂದರ್ಭದೊಳಗ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯೊಳಗ ಡಾಕ್ಟರ್ ತಳವಲ್ಕರ್ ಅವರು ಚಿಕಿತ್ಸೆ ಕೊಟ್ಟು,
1: ಪಂಡಿತ್ ಜಿ ನೀವೀಗ ಆರಾಮಾಗಿರಿ, ಇನ್ನ ನಿಶ್ಚಿಂತೆಯಿಂದ ಮನೆಗೆ ಹೋಗಬಹುದು. ನಾವೆಲ್ಲಾ ಚಿಕಿತ್ಸೆ ಕೊಟ್ಟಿವಿ, ಔಷಧೋಪಚಾರನೂ ಮಾಡಿವಿ, ಇನ್ನೇನು ಕಾಳಜಿ ಮಾಡಬೇಡ್ರಿ, ಆರಾಮಿರ್ರಿ
0: ಅಂತ ಹೇಳಿದ್ರು. ಇದನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಪಂಡಿತ್ ಮನ್ಸೂರರು ಹಿಡಿದ ಮಾರ್ಗ ಅಂದ್ರ ಸಂಗೀತ. ತಂಬೂರಿಯನ್ನ ಆಸ್ಪತ್ರೆಯ ವಾರ್ಡಿಗೆ ತರಿಸಿಕೊಂಡು ಅದನ್ನ ಶ್ರುತಿ ಮಾಡಿ ಷಡ್ಜ್ ಹಚ್ಚಿ ಹಾಡಿದ್ರು ಮನ್ಸೂರರು. ಇನ್ನೂ ಸ್ವಲ್ಪ ಅರೆ ಪ್ರಜ್ಞಾವಸ್ಥೆಯೊಳಗ ಇದ್ರೂ ಮಗ ರಾಜಶೇಖರ ಅವರಿಂದ ಹಾಡಿಸಿ ಸೂಕ್ತ ಸಲಹೆಗಳನ್ನ ನೀಡಿದಂತಹ ಸಂಗೀತ ಭಕ್ತ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು. ಇದನ್ನ ಕಂಡ ವೈದ್ಯ ಡಾಕ್ಟರ್ ತಳವಲ್ಕರ್ ಅವರು,
1: ಈ ಮಹಾನುಭಾವನ ರಕ್ತದೊಳಗ ಸಂಗೀತ ಇರೋದು ಅಕ್ಷರಶಃ ನಿಜ. ಅವರಿಗೆ ಸಂಗೀತಕ್ಕಾಗೇ ಬದುಕಬೇಕು ಅಂಬೋ ಛಲ ಇರದೇ ಇದ್ದಿದ್ರೆ ನಾವು ಡಾಕ್ಟರ್ ಏನು ಮಾಡಿದ್ರು ಅವರು ಗುಣ ಆಗ್ತಿರಲಿಲ್ಲ. ನಮ್ಮ ಉಪಚಾರಕ್ಕಿಂತ ಅವರ ಸಂಗೀತ ಸಾಧನ ದೊಡ್ಡ ಔಷಧಿಯಾಗಿ ಕೆಲಸ ಮಾಡಿದ ಅಂತ ನನಗನ್ನಿಸ್ತದೆ
0: ಅಂತ ಉದ್ಗರಿಸಿದ್ರು. ಅದಕ್ಕುತ್ತರವಾಗಿ ಪಂಡಿತ್ ಮನ್ಸೂರರು,
2: ನೋಡ್ರಿ ಡಾಕ್ಟರ್, ಶಾಸ್ತ್ರೀಯ ಸಂಗೀತ ಒಂದು ಉಚ್ಚ ಮಟ್ಟದ ಕಲೆ. ಅದನ್ನು ಗ್ರಹಿಸುವಂಗ ರಸಿಕ ವರ್ಗದ ರುಚಿಯನ್ನು ಸಂಸ್ಕರಿಸುವುದು ಕೂಡ ಕಲಾವಿದನ ಜವಾಬ್ದಾರಿ. ಇಲ್ಲಿ ರಸಿಕರನ್ನ ಮೆಚ್ಚಿಸುವುದಷ್ಟೇ ಅಲ್ಲ, ಅವರ ಮನಸ್ಸಿನೊಳಗ ಅಚ್ಚಳಿಯದಂಗೆ ಉಳಿಬೇಕು, ಪ್ರಭಾವಿತಗೊಳಿಸಬೇಕು. ಲೋಕಪ್ರಿಯತೆಗಾಗಿ ಜನರಿಗೆ ಚಲೋ ಅನಿಸ್ಲಿ ಅಂತ ಹೇಳಿ ಏನೇನಾರ ಹಾಡಿ ಕಲೆಯ ಗುಣಮಟ್ಟವನ್ನ ಬಲಿ ಕೊಡಬಾರದು. ಹಂಗ ಇನ್ನೊಬ್ಬರ ಕೈಯೊಳಗ ತಮ್ಮ ಕಲೆಗೆ ಬೆಲೆ ಕಟ್ಟುವಂತ ಕೆಲಸನೂ ಕೊಡಬಾರದು. ಹಾಡಿ ಹಣ ಗಳಿಸಿ ಬದುಕಬೇಕು, ಆದ್ರೆ ಹಣ ಗಳಿಸೋದಕ್ಕಂತನ ಹೇಳಿ ಹಾಡುವುದ್ರಾಗ ಯಾವ ಅರ್ಥನೂ ಇಲ್ಲ. ಇನ್ನ ನಮ್ಮ ಯುವ ಸಂಗೀತಗಾರರು ಹೆಚ್ಚೆಚ್ಚು ಕಲಿಬೇಕು, ಹೆಸರಾತು ದುಡ್ಡು ಬಂತು ಅಂತಂದು ಹೇಳಿ ಅಸಡ್ಡೆ ಮಾಡಬಾರದು. ಗುರುಗಳಿಗೆ ಒಳ್ಳೆ ಶಿಷ್ಯ ಆಗಬೇಕು, ದುರಭಿಮಾನವನ್ನ ಬಿಡಬೇಕು. ಅಂದ್ರ ಸಂಗೀತ ಉಳಿಸಿದಂತಹ ಶ್ರೇಯಸ್ಸು ಅವ್ರಿಗೆ ಬಂದಿತ್ತು
0: ಅಂತ ಹೇಳಿದ್ರು. ಮುಂದ ಸ್ವಲ್ಪ ದಿನಗಳ ನಂತರ ಕಿದ್ವಾಯಿ ಆಸ್ಪತ್ರೆಯ ಸಹಾಯಾರ್ಥ ನಿಧಿಗಾಗಿ ಅಮೋಘವಾಗಿ ಹಾಡಿದ್ರು ಪಂಡಿತ್ ಮನ್ಸೂರರು. ಅದು 1992ರ ಸೆಪ್ಟೆಂಬರ್ 12. ಅರ್ಧ ಶತಮಾನಕ್ಕೂ ಹೆಚ್ಚಿನ ಕಾಲ ತಮ್ಮ ವಿದ್ವತ್ಪೂರ್ಣ ಸಂಗೀತ ಸುಧೆಯನ್ನ ಹರಿಸಿ ಲಕ್ಷಾಂತರ ಕಲಾಭಿಮಾನಿಗಳ ಹೃನ್ಮನಗಳನ್ನ ರಸಲೋಕದ ಯಾತ್ರೆಗೆ ಕರೆದೊಯ್ದ ಸಂಗೀತ ಲೋಕದ ಕೊಂಡಿಯೊಂದು ಕಳಚಿ ಬಿದ್ದಿತ್ತು. ಕೆಲ ಕಾಲ ಸ್ವರಲೋಕವನ್ನ ಸ್ತಬ್ಧಗೊಳಿಸಿತ್ತು. ನಾದಲೋಕದ ಮಹಾಮೇರು ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಇಹಲೋಕವನ್ನ ತ್ಯಜಿಸಿದ್ರು. ವಾಮನರಾಯರ ನಾಟಕ ಕಂಪನಿಯಿಂದ ಆರಂಭಗೊಂಡ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಕಲಾವಿಹಾರ ರಂಗಭೂಮಿಯಿಂದ ಸಂಗೀತ ಲೋಕದ ರಸಯಾತ್ರೆಯನ್ನ ಕೈಗೊಂಡಿತ್ತು. ಗ್ವಾಲಿಯರ್ ಘರಾಣೆಯ ಪಂಡಿತ್ ನೀಲ್ಕಂಠಬುವಾ ಹಾಗೂ ಜೈಪುರ್ ಅತ್ರೌಲಿ ಘರಾಣೆಯ ಉಸ್ತಾದ್ ಮಂಜಿ ಖಾನ್ ಹಾಗೂ ಉಸ್ತಾದ್ ಬುರ್ಜಿ ಖಾನರಿಂದ ಹರಿದು ಬಂದ ಪೋಷಕಾಂಶಗಳನ್ನ ಹೀರಿ ಮೈಗೂಡಿಸಿಕೊಂಡು ಶ್ರೀಮಂತವಾಗಿತ್ತು, ಅನಿರ್ವಚನೀಯವಾಗಿತ್ತು. ಇದು ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ರಸಯಾತ್ರೆ. ಇದೇ ಮನಸೂರೋ ಸ್ವರಯಾತ್ರೆ.

0: ಕೊನೆ ಹನಿ.
1: ಆತ್ಮೀಯ ಶ್ರೋತೃಗಳೇ, ಕಳೆದ 46 ಸಂಚಿಕೆಗಳೊಳಗ ಮನ್ಸೂರ ಸ್ವರಯಾತ್ರೆ ಹರಿದು ಬಂತು. ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಜೀವನ, ಗಾಯನ, ಗಾಯನ ಜೀವನ ಎಲ್ಲಾದ್ರ ಬಗ್ಗೆ ಕೇಳಿದ್ರಿ. ಹೆಂಗನಿಸ್ತು ಈ ಕಾರ್ಯಕ್ರಮ ಸರಣಿ ತಿಳಿಸ್ರಲ್ಲ? ಹಂಗಾದ್ರ ಸ್ವರಾಂಜಲಿಯ ಮುಂದಿನ ಯಾನ ಕಾತುರದಿಂದ ನಿರೀಕ್ಷೆ ಮಾಡ್ರಿ ಶ್ರೋತೃಗಳೇ. ನಮಸ್ಕಾರ.
2: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ,
1: ಧ್ವನಿಗಳು ಸದಾಶಿವ್ ಎಕ್ಕುಂಡಿ ಮಠ್ ಹಾಗೂ ಹರ್ಷವರ್ಧನ ಶೀಲ್ವಂತ್,
2: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ
1: ಸ್ವರಾಂಜಲಿ.
3: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.
1: ವಿಶ್ವ ಪರಿಸರ ದಿನದ ಶುಭಾಶಯಗಳು.
4: ಅರಣ್ಯದಿಂದ ಮಳೆ ಬೆಳೆ, ವೃಕ್ಷೋ ರಕ್ಷತಿ ರಕ್ಷಿತ.
1: ಈ ದಿನದ ಎಲ್ಲಾ ಕಾರ್ಯಕ್ರಮದ ಪ್ರಾಯೋಜಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ ಧಾರವಾಡ. ಈ ವರ್ಷದ ಘೋಷವಾಕ್ಯ: ಪ್ರಕೃತಿಯಿಂದ ಪ್ರೇರಿತರಾಗೋಣ, ಉತ್ತಮ ಹವಾಮಾನಕ್ಕಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ. ಕೆರೆ ಹೂಳೆತ್ತುವುದು, ಅರಣ್ಯದಲ್ಲಿ ನೀರಿನ ತೊಟ್ಟಿ ನಿರ್ಮಾಣ, ರಸ್ತೆ ಬದಿ ನೆಡುತೋಪು, ಸಸಿಗಳ ಅಭಿವೃದ್ಧಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ.
5: ಚಿನ್ನರ ವನದರ್ಶನ, ರೈತರಿಗೆ ಬೆಳೆಹಾನಿ ದಯಾತ್ಮಕ ಧನ, ವೃಕ್ಷೋದ್ಯಾನ.
1: ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿ ವಿತರಣೆ.
5: ಇಂತಹ 10 ಯೋಜನೆಗಳೊಂದಿಗೆ ಪರಿಸರ ರಕ್ಷಣೆಗೆ ಬದ್ಧವಾಗಿದೆ
1: ಪ್ರಾದೇಶಿಕ ಅರಣ್ಯ ವಿಭಾಗ, ಕರ್ನಾಟಕ ಸರ್ಕಾರ, ಧಾರವಾಡ.
6: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
7: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
6: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
7: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
6: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
8: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೆ.
6: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ಪುಷ್ಪಹಾರ ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರ ಯುಗಳ ಸ್ವರದಲ್ಲಿರುವ ಬೇತಾಬ್ ಚಿತ್ರದ ಗೀತೆ.

0: ಸೌತನ್ ಚಿತ್ರದ ಈ ಗೀತೆಯೊಂದಿಗೆ ಪುಷ್ಪಹಾರ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಹಚ್ಚ ಹಸಿರ ಪಚ್ಚೆ ಕಾಡು,
2: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿ ಬರಲಿದೆ ದಿಲ್ಲಿ ಕೇಂದ್ರದಿಂದ.
4: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುಕೇಶ್ ಕುಮಾರ್. प्रधानमंत्री नरेंद्र मोदी ने सूरत और दमण में कई विकास परियोजनाओं का शुभारंभ किया. प्रधानमंत्री ने ऊर्जा क्षेत्र में आत्मनिर्भरता पर बल दिया. कहा, भारत आर्थिक विकास और पर्यावरण संरक्षण के बीच संतुलन बनाकर हरित भविष्य की ओर अग्रसर. वित्त वर्ष 2025-26 में भारत की सकल घरेलू उत्पाद वृद्धि दर 7.7% रहने का अनुमान. गृह मंत्री अमित शाह ने कहा.

ಸ್ವರ ಸೌರಭ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಹಾಡಿದ್ದಾರೆ ಮೌನೇಶ್ ಕುಮಾರ್ ಚಾವ್ನಿ.

0: ಇದುವರೆಗೆ ಸ್ವರ ಸೌರಭ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಹಚ್ಚ ಹಸಿರ ಪಚ್ಚೆ ಕಾಡು,
2: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
3: ಉಸಿರಾಗುವೆ
2: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
2: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
4: ಆಕಾಶವಾಣಿ ಧಾರವಾಡ. ಡಿನ್ನರ್ ಟೈಮ್.
5: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
4: ಊಟದೊಂದಿಗೆ ಬದುಕಿನ ಮಾತು.
6: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
7: ಅಯ್ಯ, ನಾನು ಬಾಳ್ಕದ ಮೆಣಸಿಕಾಯಿ ತಂದೀನಿ, ಮರ್ತಿಗಿರ್ತೀರ್ ನೋಡು.
6: ಇದೆಲ್ಲ ನನಗೆ ಸಾಟಿ.
8: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡ, ಇಲ್ಲಿ ನೋಡಿಲ್ಲೇ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ.

0: ಬರ್ರಿ ಬರ್ರಿ ಊಟ ಮಾಡೋಣ.
1: ಅಕ್ಕ, ಹೆಸರು ಕಾಳು ಉಸಳಿಗೆ ಉಪ್ಪು ಜಾಸ್ತಿ ಆಗೈತ್ ನೋಡ.
2: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
3: ಏನ್ ರಾಖಿ, ಇಲ್ಲಿ ಗಿಡ ಹಚ್ಚಕ್ ಶುರು ಮಾಡ್ಬಿಟ್ಟಾಳಲ್ಲ.
4: ಮತ್ತೇನ್ ಕುಮಾರಣ್ಣ, ನಿನಗ ಮಾಲಕ್ಕಗ ನಾ ಮುಂಜಾಲಿಂತ ಕಾಯ್ಲಿಕತ್ತೇನಿ, ನೀವ್ ಈಗ ಬರ್ತೀರಿ ಗಿಡನರ ತಗೊಂಡ್ ಬಂದಿರೇನ ಹೇಳಿದ್ದೆ.
3: ನಾವು ಏನ್ ಮಾಡಕತ್ತೀವಿ ಈಗ, ಈ ನಮ್ಮ ಪರಿಸರ ಸಂರಕ್ಷಣೆಗಾಗಿ ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೋಬೇಕಾದ್ರ ಪಂಚವಟಿ ಅಂತಂದ ಹೇಳಿ 5 ಗಿಡಗಳನ್ನ ಎಲ್ಲಾ ಕಡೆ ಹಚ್ಚಾತಾರ ನೋಡ. ಈ ಪಂಚವಟಿಗಳನ್ನ ನಾವು ಯಾಕೆ ಸ್ಥಾಪನೆ ಮಾಡ್ಬೇಕು, ಪಂಚವಟಿಗಳನ್ನ ಹಚ್ಚೋದ್ರಿಂದ ಏನಾಕತಿ ಅನ್ನೋದು ನಮ್ಮ ರೈತರಿಗೂ ಗೊತ್ತಾಗ್ಬೇಕು. ಈ ಪಂಚವಟಿ ಸಸ್ಯಗಳಂದ್ರ ಇದ್ರಾಗ ಮುಖ್ಯವಾಗಿ ಒಂದ್ ಅತ್ತಿ ಮರ, ಅರಳೆ, ಮತ್ತ ಬೇವು, ಬನ್ನಿ, ಪತ್ರಿ ಗಿಡ, ಈ 5 ಸಸಿನ ನಾವು ನೆಟ್ಟಲ್ಲಿ. ಇವು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಪರಿಸರಕ್ಕೂ ಒಳ್ಳೆಯದು. ಇದು ಪೊಲ್ಯೂಷನ್ ಆಗ್ಲಾರ್ದಂಗ ಇವು ನೋಡ್ಕೊಳ್ತಾವ.
4: ಅತ್ತಿ ಮರ ಅಂದೇನು ಕುಮಾರಣ್ಣ, ಅದು ಕೆಂಪ್ ಕೆಂಪ್ ಹಣ್ಣು ಬಿಡ್ತೈತಲ್ಲ.
5: ಅತ್ತಿ ಮರ ಅಂದ್ರ ಈ ಮರಗಳು ಇಡೀ ದಿನ ಆಮ್ಲಜನಕ ಕೊಡ್ತಾವಂತ ಅರಳಿ ಮರದ ಬಗ್ಗೆ ಹೇಳ್ತಾರ. ಈಗ ಪೂಜೆ ಪುನಸ್ಕಾರ ಮಾಡಬೇಕಾರ ಅರಳಿ ಮರಗಳನ್ನ ಸುತ್ತ ಹಾಕ್ರಿ ಅಂತ ಹೇಳ್ತಾರ. ಈ ಮರ ಸುತ್ತೋದ್ರಿಂದ ಮೊದಲೇ ನೋಡುವ ರಾಖಿ ಕ್ಯಾಲರಿಗಳು ಬರ್ನ್ ಆಗ್ತಾವ, ತೂಕ ಕಡಿಮೆ ಆಗ್ತದ, ಆಮೇಲೆ ಆಮ್ಲಜನಕ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಶ್ವಾಸಕೋಶ ಶುದ್ಧಗೊಳ್ತಾವ, ಆರೋಗ್ಯ ಸುಧಾರಿಸ್ತದ, ರಕ್ತ ಪರಿಚಲನೆ ಚಲೋ ಆಗ್ತದ. ನಮ್ಮ ಪರಿಸರ ಚಂದ ಇರಬೇಕು, ನಮ್ಮ ಆರೋಗ್ಯ ಚಲೋ ಇರಬೇಕು ಅಂದ್ರ ನಾವು ಹೆಚ್ಚು ಹೆಚ್ಚು ಮರ ಹಚ್ಚಬೇಕು, ಮರಗಳನ್ನ ಕಡಿಯುವುದು ಕಡಿಮೆ ಆಗ್ಬೇಕು.
4: ಕುಮಾರಣ್ಣ, ಪಂಚವಟಿ ಅಂದಿ, ಇನ್ನೊಂದ್ಸಲ ಹೇಳು ಯಾವ್ಯಾವ ಗಿಡ ಹಚ್ಚಬೇಕಾದ್ರ ಸಂಬಂಧ.
3: ಅದು ನೋಡು, ಅತ್ತಿ ಮರ, ಆನಂತರ ಅರಳೆ, ಇನ್ನೊಂದು ಬೇವು, ಇನ್ನೊಂದು ಬನ್ನಿ, ಇನ್ನೊಂದು ಪತ್ರಿ ಗಿಡ. ಇವು ಏನದವಲ್ಲ, ಇವು ನಮ್ಮ ಪರಿಸರವನ್ನ ಹೆಚ್ಚು ಶುದ್ಧವಾಗಿಡ್ಲಿಕ್ಕೆ ಕಾರಣಭೂತವಾಗಿವೆ. ಮತ್ತೆ ಇದ್ರದ್ದು ಒಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಇವು ಆಮ್ಲಜನಕವನ್ನು ಪೂರೈಸುವಂತಹ ಸಸಿಗಳಾಗಿವೆ. ಅವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸ್ತವು, ಅಷ್ಟೇ ಅಲ್ಲದೆ ಮತ್ತೆ ಮನೆಗೆ ಸಮೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸ್ತವೆ. ಮನೆಗೆ ಸಮೃದ್ಧಿ ಕೊಡ್ತದೆ ಮತ್ತೆ ನಕಾರಾತ್ಮಕ ಶಕ್ತಿಯನ್ನ ಹೊಡೆದು ಓಡಿಸ್ತವೆ. ಅಷ್ಟೇ ಅಲ್ಲದೆ ಇದು ಪರಿಸರ ಸಂರಕ್ಷಣೆ ಮತ್ತು ಶುದ್ಧ ಗಾಳಿಯನ್ನ ನೀಡುವಲ್ಲಿ ಇವು ಗಿಡಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆನಂತರ ನಮಗ ಈ ಮನಸ್ಸು ಶಾಂತಿ ಬೇಕಾದಾಗ, ಈ ಧ್ಯಾನಕ್ಕೆ ಏನಾರು ಕುಂದರ್ಬೇಕಾದ್ರೆ ಈ ಗಿಡದ ಬುಡ ಕುಂತ್ರ ಒಂಥರ ನೆಮ್ಮದಿ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಆಮ್ಲಜನಕ ಶುದ್ಧವಾಗಿರ್ತದೆ, ನಮ್ಮ ಆರೋಗ್ಯ ಸುಧಾರಿಸ್ತದೆ.
5: ಮತ್ತೆ ರಾಖಿ ನೋಡುವ, ಎಲ್ಲರಿಗೂ ಈ ನಮ್ಮ ಕುಮಾರನ್ ಹಂಗ ಬಹಳ ಮನೆಯ ಹತ್ರ ಮರ ಬೆಳೆಸುವಷ್ಟು ಜಾಗ ಇಲ್ಲದೆ ಇರಬಹುದು, ಆದ್ರೆ ಕಿಚನ್ ಗಾರ್ಡನ್ ಮಾಡ್ಕೋಬಹುದಲ್ಲ. ಈಗ ಮನೆಗೆ ತರಕಾರಿ ಏನ್ ಇಡೀ ದಿವಸ ಬೇಕಾಗ್ತದ, ಅದ್ರೊಳಗ ಸ್ವಲ್ಪ ಪ್ಯಾಟಿನ್ ತಂದ್ರು ಒಂದ್ ಸ್ವಲ್ಪ ಆದ್ರೂ ಬೆಳಿಬಹುದು. ಆಮೇಲೆ ನಾವ ಕೈಯಿಂದ ಬೆಳೆದೀವಿ ಅನ್ನೋ ಒಂದ್ ಖುಷಿ ಇರ್ತದ. ಅದ್ರ ಜೊತೆಗೆ ನಾವ್ ಅದಕ್ಕ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಾ ಇದ್ದಾಗ ಅದು ಆರ್ಗ್ಯಾನಿಕ್ ಆಗಿ ಈ ಕೊಟ್ಟಿಗೆ ಗೊಬ್ಬರ ಆತರ ನಾವೇನ್ ಮನೆಯೊಳಗ್ ಕಿಚನ್ ವೇಸ್ಟ್ ಬಳಸ್ಕೊಂಡು ಅದರಿಂದ ಒಂದು ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ನಮ್ಮ ಪರಿಸರನೂ ನೈರ್ಮಲ್ಯದಿಂದ ಕೂಡಿರ್ತದ. ಏನಂತಿ ನಿನ್ ಕಿಚನ್ ಗಾರ್ಡನ್ ನನ್ಗೆ ಬಹಳ ಚಂದ ಅದ.
3: ಅಲ್ಲ ರಾಕಿ, ಇನ್ನೊಂದದ ನಾ ಏನ್ ಹೇಳ್ತೇನೆ ಅಂದ್ರೆ, ಈ ಪಂಚವಟಿ ಏನ್ ಸಸಿಗಳದವಲ್ಲ, ಈಗ ನಮ್ಮ ಏನು ಯುವಕರದಾರ ಹೊಸದಾಗಿ ಏನು ಕೃಷಿ ಮಾಡ್ಬೇಕಂತಾರ, ಇವರು ತಮ್ಮ ತಮ್ಮ ಹೊಲದೊಳಗ ಈ 5 ಗಿಡನು ಸಾಧ್ಯವಾದಲ್ಲಿ ಹಚ್ಕೋತ ಹೋದ್ರೆ ಒಳ್ಳೇದ್ ನೋಡ.
4: ಆಮೇಲೆ ಕುಮಾರಣ್ಣ, ನೀ ಏನೇ 5 ಗಿಡ ಹೇಳಿದಲ್ಲಿ ಈಗ ಮರ್ ಇವಕ್ಕೆ ಯಾವ್ದಕ್ಕೂ ಮೇಂಟೆನೆನ್ಸ್ ಬೇಕಾಗಿಲ್ಲ, ಅಂದ್ರ ಅತಿ ಕಾಳಜಿ ಅವಶ್ಯಕತೆ ಇಲ್ಲ ಇವಕ್ಕೆ.
3: ಹೌದು,
4: ಒಂದ್ ಸಲ ಇವು ಹಚ್ಚಿ ಬೆಳೆಯೋವರೆಗೂ ನೀ ಒಂದ್ ಸ್ವಲ್ಪ ಕಾಳಜಿ ಕೊಟ್ಟೆ ಅಂದ್ರೆ ಸಾಕ, ಈ ಮರಗಳು ಏನ್ ಪರಿಸರದಿಂದ ಸಿಗುವಂತಹ ಮಳೆ ಮತ್ತು ಬಿಸಿಲಿಂದ ತಮ್ಮಂತಾವೇ ವೃದ್ಧಿಸ್ಕೊಳ್ತಾವ. ಇವಕ್ಕ ಜಾಸ್ತಿ ನೀ ಕಾಳಜಿ ಮಾಡಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಇನ್ನೊಂದು ಬಿಲ್ವ ಪತ್ರೆ ಎಲೆ ಐತಲ್ಲ, ಅದನ್ನ ನೀವು ಮುಂಜಾಲೆದ್ದು ಸೇವನೆನೂ ಮಾಡಬಹುದು. ಅದರಿಂದ BP ಶುಗರ್ ಕಂಟ್ರೋಲ್ ಆಗ್ತೈತೆ ಅಂತಂತಾರ.
5: ಮತ್ತೆ ರಾಖಿ, ನಿನ್ನ ಕಿಚನ್ ಗಾರ್ಡನ್ ನಾ ನೋಡ್ತೀನಿ, ನೀನು ಟೊಮ್ಯಾಟೊ ನೀನ ಬೆಳ್ಕೋತಿ, ಬೆಂಡಿಕಾಯಿ ಬೆಳ್ಕೋತಿ, ಬದ್ನಿಕಾಯಿ ಬೆಳಿತಿ, ಪಾಲಕ್ ಬೆಳಿತಿ, ಏನ್ ಬಹಳ ದೊಡ್ಡ ಜಾಗ ಅಂತಿಲ್ಲ, ಅಷ್ಟು ಸಣ್ಣ ಜಾಗದಾಗ ಅಷ್ಟು ಶ್ರದ್ಧೆ ಪ್ರೀತಿಯಿಂದ ನೀ ಇದೆಲ್ಲ ಹೆಂಗ್ ಮಾಡ್ತಿ ಅನ್ನೋದ್ರ ಬಗ್ಗೆ ಹೇಳಲ್ಲ.
4: ಅಕ್ಕ ನೀನ ಅಂದೆಲ್ಲ ಪ್ರೀತಿ ಅಂತ ಹೇಳಿ, ಇದಕ್ಕ ಪ್ರೀತಿನೇ ಬೇಕು ನೋಡು. ಏನ್ ಹೇಳಿ, ನನಗ ಖುಷಿ ಕೊಡೋ ಅಂಶ ಏನ್ ಹೇಳಿ, ಗಿಡ ಹಚ್ಚೋದ್ರಿಂದ ಅದು ಕೊಡುವಂತಹ ಚಿಗರಿಯಲ್ಲಿ ಅದನ್ನ ನೋಡಿ ಖುಷಿ ಸಿಗ್ತೈತಿ, ಅದು ಬಿಡುವಂತಹ ಆ ಹೂವು ಅದನ್ನ ಅರಳಬೇಕಾದ್ರೆ ಏನ್ ನೋಡ್ತೇವ ನೋಡು, ಆ ಖುಷಿ ನಿನಗ ಜಗತ್ನಾಗ ಎಲ್ಲೆಲ್ಲೂ ಸಿಗಲ್ಲ, ಅದನ್ನ ನೀ ಯಾರಿಗೂ ಕೊಡೋದು ಸಾಧ್ಯಿಲ್ಲ. ಆಮೇಲೆ ನನಗ ಕಾಯಿಪಲ್ಯ ಬೆಳೆಯೋದು ಬಹಳ ಆಸೆ, ಯಾಕಂದ್ರೆ ಹೊರಗಡೆ ನೋಡ್ತೇವಲ್ಲ ಕೆಮಿಕಲ್ಸ್, ಆಮೇಲೆ ಮಾರ್ಕೆಟ್ ಈಗಿನ ಕಾಲಕ್ಕೆ ಅಷ್ಟು ಸ್ವಚ್ಛ ಅನ್ಸೋದಿಲ್ಲ. ಅಲ್ಲಿ ವಾತಾವರಣ

0: ಪರಿಸರ, ಎಲ್ಲೋ ಕುಂತಿರ್ತಾರ, ಎಲ್ಲೋ ಹಚ್ಚಿರ್ತಾರ, ಬಹಳ ನಮಗ್ ಅದನ್ನ ಅವಾಯ್ಡ್ ಮಾಡ್ಲಿಕ್ ಆಗಲ್ಲ ಈಗಿನ ಜೀವನಕ್ಕ. ಆದ್ರೂ ಸೇತಕ್ ನೀ ಏನೇನ್ ಹೇಳಿದೆ ನೋಡು, ಪಾಲಕ್, ಗಜ್ರಿ ಬೆಳೆದೇನಿ, ಹೀರಿಕಾಯಿ, ಬದ್ನಿಕಾಯಿ, ಪುದೀನ, ಆಮೇಲೆ ಕೊತ್ತಂಬರಿ ಹಾಕೊಂಡೇನಿ, ಆಮೇಲೆ ಪಪ್ಪಾಯಿ ಗಿಡ ಐತಿ, ಕರ್ಬೇವಿನ ಗಿಡ ಐತಿ, ಮತ್ತ ನಾನು ಈ ಸಲೆ ಹೊಸದಾಗಿ ಬ್ಲೂಬೆರಿ ಮತ್ತ ಬ್ಲಾಕ್ ಬೆರಿ ಗಿಡ ಹಚ್ಚೇನಿ.
1: ಭಾರಿ ಚಲೋ ಆಗ್ತಲ್ಲ.
0: ಇದಕ್ಕೆ ಬೇಕಾಗಿದ್ದು ನೀ ಹೇಳೋ ಪ್ರಕಾರ ಅದ್ರ ಮೇಲಿರೋ ಅಂತ ಪ್ರೀತಿ.
1: ಕರೆನಾದು ದುಡ್ಡು ಉಳಿಸೋದು ಅಂತೇನಿಲ್ಲ,
0: ಅಲ್ಲ
1: ಬಹಳ ದುಡ್ಡು ಉಳಿತಿಂತಿ ಅಂತನೂ ಇಲ್ಲ, ಬಟ್ ನಾವು ಕೈಯಿಂದ ಬೆಳೆದ ತರಕಾರಿ ಇರುವಂತಹ ರುಚಿ ಅದು ತಿಂದವ್ರಿಗೆ ಗೊತ್ತು. ಅದ್ರೊಳಗೆ ಏನ್ ಹೇಳ್ತಾರ, ಸಸ್ಯ ರಾಶಿಗೂ ಜೀವದ, ಎಲ್ಲಾ ಸಸ್ಯಕ್ಕೂ ಜೀವದ. ನೀ ಪ್ರೀತಿಯಿಂದ ಅವ್ಕ ನೀರ್ ಹಾಕ್ದಾಗ, ಅವ್ಕ ಮಾತಾಡಿಸ್ದಾಗ, ಅವೇನು ನಮಗ್ ಬೆಳೆ ಕೊಡ್ತಾವಲ್ಲ ಅದ್ರೊಳಗೊಂದು ಸಕಾರಾತ್ಮಕತೆ ಇರ್ತದ, ಪ್ರೀತಿ ಇರ್ತದ, ಅದನ್ನ ತಿಂದಾಗ ಆರೋಗ್ಯನೂ ವೃದ್ಧಿ ಆಗ್ತದ.
0: ಆಮೇಲೆ ಮಾಲಕ ನಿನ್ ಗೊತ್ತೇನ, ಆ ಕಾಯಿಪಲ್ಯ ನೀನ್ ಜಸ್ಟ್ ಹಿಂಗ್ ಕಟ್ ಮಾಡಿ ಅಡಿಗೆ ಮನೆ ತಗೊಂಬಂದು ಕಟ್ ಮಾಡ್ತಿರ್ತಿ ನೋಡು, ಆ ಸೌಂಡ್, ಆ ಕ್ರಂಚ್ ಏನಿರತ್ತಲ್ಲ, ಅದ್ ಮಾರ್ಕೆಟ್ ನಾಗಿಂದ ತಂದಿದ್ ಕಾಯಿಪಲ್ಯ ಸಿಗಂಗಿಲ್ಲ, ಅಷ್ಟು ಖುಷಿ ಕೊಡ್ತೈತಿ ಈ ವಿಷಯ. ಹಂಗಾಗಿ ಎಲ್ಲಾರು ಪ್ರಯತ್ನ ಪಟ್ರ ಬಹಳ ಚಲೋ ಅಂತ.

0: ಆದ್ರ ನಾ ಹೇಳದ್ ಈ ಪಂಚವಟಿ ಗಿಡಗಳನ್ನ ಹಚ್ಚಬೇಕು.
1: ಹೌದು
0: ಮಾಲ, ನೀನು ಬಿಡಬೇಡ. ಮತ್ತ ಈ ಪಂಚವಟಿ ಅಂದ್ರ ಅದ್ರೊಳಗನ ಹೆಸರಿನಾಗ ಐತೆ, ಅದ ಪಂಚ ಅಂದ್ರ ಐದು, ವಟಿ ಅಂದ್ರ ವೃಕ್ಷ. ಈ ಮರಗಳ ಗುಂಪನ್ನ ಒಂದು ವಿಶಿಷ್ಟ ಔಷಧಿಯ ರೂಪದಲ್ಲಿ ನಾವು, ಐದು ಗಿಡ ಅದವಲ್ಲ, ಇವು ನಮ್ಗ ಆರೋಗ್ಯವನ್ನ ವೃದ್ಧಿಸಲು ಸಹಾಯ ಮಾಡ್ತತಿ. ಮತ್ತೆ ಸಾಂಪ್ರದಾಯಿಕವಾಗಿ ಪಂಚವಟಿಯಲ್ಲಿ ಕೆಲವೊಂದಿಷ್ಟು ಈ ಹವಾಮಾನಕ್ಕೆ ತಕ್ಕಂತೆ ಕೆಲವೊಮ್ಮೆ ಬೇವು ಬನ್ನಿ ಅಥವಾ ಅತ್ತಿ ಮರಗಳನ್ನ, ಇದರದ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಪಂಚದಾಗ ಅತಿ ಹೆಚ್ಚು ಆಮ್ಲಜನಕವನ್ನ ನಾವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಾಗೂ ಉತ್ಪಾದಿಸುವ ಮರಗಳಲ್ಲಿ ಇವು ಅಗ್ರಸ್ಥಾನದಲ್ಲಿ. ಯಾವ್ದಪ್ಪಾ ಅಂದ್ರೆ ಅರಳಿ ಮರ. ಯಾಕಂದ್ರೆ ಇದರ ಪ್ರಯೋಜನ ಏನಪ್ಪಾ ಅಂದ್ರೆ ಇದು ವಾತಾವರಣವನ್ನ ಬಹಳ ಅತ್ಯಂತ ಶುದ್ಧವಾಗಿಡ್ತದೆ. ಉಸಿರಾಟದ ತೊಂದರೆಗಳನ್ನ ನಿವಾರಿಸುವಲ್ಲಿ ಇದು ಒಂದು ಪ್ರಮುಖ ಗಿಡ ಅಂತಂದ್ ಹೇಳ್ಬಹುದು.
1: ಕುಮಾರಣ್ಣ, ನೀ ಅರಳಿ ಮರದ ಆಮ್ಲಜನಕದ ಬಗ್ಗೆ ಹೇಳಿದ್ದಕ್ಕೆ ನನಗೊಂದು ವಿಷಯ ನೆನಪಾತ್ ನೋಡು. ಹುಣಸಿ ಮರದ ಕೆಳಗಡೆ ರಾತ್ರಿ ಮಲ್ಕೋಬಾರ್ದಂತ.
0: ಹೌದು ಹೌದು.
1: ನಿಂಗ್ ಸೈಂಟಿಫಿಕ್ ಆಗಿ ಯಾಕಂತ ಗೊತ್ತೇನ?
0: ಇಲ್ಲ ನೋಡ.
1: ಯಾಕೆ ಹೇಳಿ, ಹುಣಸಿ ಮರ ಮುಂಜಾನೆ ಅಂದ್ರ ಸೂರ್ಯನ್ ಬಿಸಿಲಿರೋ ಅಷ್ಟೇ ಆಮ್ಲಜನಕನ್ನ ಪ್ರೊಡ್ಯೂಸ್ ಮಾಡತ್ತ. ರಾತ್ರಿ ಆದ ತಕ್ಷಣ ಅದು ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತೇತಿ. ಹಂಗಾಗಿ ಅಲ್ಲಿ ಮಲಗದಾಗ, ಅದ್ರ ಆ ಗಿಡದ ಕೆಳಗಡೆ ಮಲಗದಾಗ, ಅಂದ್ರ ಹಳೆ ಕಾಲದ ಸುದ್ದಿ ಇದು, ದಾರಿ ಹೋಕರು ಅವರೆಲ್ಲ ಅಲ್ಲೇನಾದ್ರೂ ವಸತಿ ಮಾಡ್ ಅವಾಗ ಅಲ್ಲಿ ಅವ್ರೇನಾದ್ರೂ ಆ ಟೈಮಿಗೆ ಆ ರಾತ್ರಿ ಅಲ್ಲಿ ಉಳ್ಕೊಂಡ್ರಂದ್ರ ಅವ್ರಿಗೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಪ್ರಮಾಣ ಆಗಿ ಅವ್ರು ಸಾವನ್ನಪ್ಪತ್ತಿದ್ರು. ಅವಾಗ ಅದೇನಂತ ಹೇಳ್ತಗೊಂತ ಹೇಳು, ಆ ವಿಷಯ ಹುಣಸಿ ಮರದಾಗ ಅದಿರತ್ತ ಇದಿರತ್ತ ಮಲಗಬಾರ್ದು ಅಂತಿತ್ತು. ಆದ್ರೆ ಸೈಂಟಿಫಿಕ್ ಆಗಿ ಅದ್ ಹಂಗಲ್ಲ.
2: ಬಹಳಷ್ಟು ಮರಗಳು ಅವು ಉಸಿರಾಟದ ಪದ್ಧತಿನ ಹಂಗಿರ್ತದ, ಹಗಲ್ ಹೊತ್ತು ಆಮ್ಲಜನಕವನ್ನ ಕೊಟ್ಟವ, ಆಮೇಲೆ ಅವಕ್ಕೂ ಇಂಗಾಲದ ಡೈಆಕ್ಸೈಡ್ ಬೇಕಾಗಿರ್ತದ, ಹಗಲು ಅವು ಹೀರ್ಕೋತಾವ. ನಮ್ಮ ಸಸ್ಯ ಸಂಕುಲ ಏನದ ನಮ್ಮ ಪರಿಸರ ರಕ್ಷಣೆಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರ ಈ ಹಗಲ್ ಹೊತ್ತು ಈ ನಮ್ಮ ವಾಹನಗಳ ಸಂಚಾರದಿಂದ ಏನು ಬಿಡುಗಡೆ ಆಗ್ತದ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ, ಅವುಗಳನ್ನ ಹೀರ್ಕೊಂಡು ಈ ನಮ್ಮ ಸಸ್ಯ ಸಂಕುಲ ಗಿಡ ಮರಗಳು ತಮ್ಮ ಆಹಾರವನ್ನ ತಯಾರಿ ಮಾಡ್ಕೊಳ್ತಾವ, ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಬಿಡ್ತಾವ. ಆದ್ರೆ ರಾತ್ರಿ ಹೊತ್ತು ಮಾತ್ರ ಅವು ಇಂಗಾಲದ ಡೈಆಕ್ಸೈಡ್ ಬಹಳಷ್ಟು ಮರಗಳು ಬಿಡ್ತಾವ. ಹಿಂಗಾಗಿ ಈ ಪ್ರತೀತಿ ಬಂತ್ ನೋಡುವ.
0: ಆನಂತರ ಇನ್ನೊಂದ್ ಏನ್ ಗೊತ್ತನ, ನಾ ಅರಳಿ ಮರದ ಹೇಳಿದೆ, ಆಲದ ಮರದ ವೈಶಿಷ್ಟ್ಯತೆ ಏನ್ ಗೊತ್ತನ, ಇದು ವಿಶಾಲವಾಗಿ ಹರಡ್ಕೊಳ್ತದೆ ಮತ್ತೆ ಇದು ಸಾವಿರಾರು ಈ ಜೀವರಾಶಿಗಳಿಗೆ ಆಶ್ರಯ ನೀಡ್ತದೆ. ಅದಲ್ದನ ಇದು ಏನ್ ಮಾಡ್ತತಿ ಅಂದ್ರ ಈ ನಮ್ಮ ತಾಪಮಾನವನ್ನ ನಿಯಂತ್ರಿಸುವಲ್ಲಿ ಈ ಗಿಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೋಡು. ಆಮ್ಯಾಗ ಇದ್ರ ಎಲೆ ಮತ್ತು ತೊಗಟೆಗಳನ್ನ ಅನೇಕ ರೋಗಗಳಿಗೆ ನಾವು ಔಷಧಿಯ ರೂಪದಲ್ಲಿ ಇದನ್ನ ರೋಗಗಳನ್ನು ಗುಣಪಡಿಸಲಿಕ್ಕೆ ನಾವು ಉಪಯೋಗಿಸಬಹುದು. ಮತ್ತೆ ಇನ್ನೊಂದು ಈ ಬಿಲ್ ಪತ್ರೆ ಮರ ಐತ್ ನೋಡು, ಇದ್ರ ವಿಶೇಷ ಏನ ಅಂದ್ರೆ ಇದು ನಮ್ಮ ಪೂಜೆ ಮಾಡುವಾಗ ಅತ್ಯಂತ ಪ್ರಿಯವಾದ ಶಿವನಿಗೆ ಹತ್ತಿರವಾದಂತ ಒಂದು ಮರ ಅಂತಂದ್ ಇದನ್ನ ನಾವೆಲ್ಲರೂ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ಪ್ರಬಲವಾದಂತ ಡಿಟಾಕ್ಸಿಫೈಯಿಂಗ್ ಅನ್ನ ಹೊಂದಿರ್ತದ, ಅಂದ್ರೆ ಇದು ವಿಷ ನಿವಾರಕವನ್ನ ಹೊಂದಿರತಕ್ಕಂತ ಒಂದು ಗುಣ ಇದು ಇದರಲ್ಲಿ ಐತಿ. ಇದರ ಪ್ರಯೋಜನ ಏನಂದ್ರೆ ಇದು ಸುತ್ತಮುತ್ತಲ ಗಾಳಿಯಲ್ಲಿರುವ ರೋಗಾಣುಗಳನ್ನ ಮತ್ತು ವಿಷಕಾರಿ ಅಂಶಗಳನ್ನ ನಾಶಪಡಿಸ್ತದ ಅಂತ ಒಂದು ಶಕ್ತಿ ಈ ಗಿಡದೊಳಗದ, ಬಿಲ್ಪತ್ರೆ ಗಿಡದೊಳಗ. ಆಮೇಲೆ ಇದು ಜೀರ್ಣಕ್ರಿಯೆ ಸಮಸ್ಯೆ ಇದ್ರ ಇದನ್ನ ನಿವಾರಣೆ ಮಾಡ್ತದೆ, ಮತ್ತು ಮಧುಮೇಹ ಇದ್ರ ಇದನ್ನು ನಿವಾರಣೆ ಮಾಡ್ತದಂತ. ಈ ತರ ಅನೇಕ ಕಾಯಿಲೆಗಳು ಇದು ಔಷಧಿಯ ಗುಣಗಳನ್ನು ಹೊಂದಿದ ನೋಡ. ಮತ್ತ ಇನ್ನೊಂದು ಈ ಬೆಟ್ಟದ ನೆಲ್ಲಿ ಐತಲ್ಲ, ಇದ್ರ ವಿಶೇಷಪ ಏನಪ್ಪಾ ಅಂದ್ರ ವಿಟಮಿನ್ ಸಿ ಇದ್ರಾಗ ಜಾಸ್ತಿ ಸಿಗ್ತದ. ಮತ್ತ ಇದು ಬೆಟ್ಟದ ನೆಲ್ಲಿ ಅಂತರೂ ಆಯುರ್ವೇದದಲ್ಲಿ ಇದನ್ನ ತ್ರಿಫಲಗಳಲ್ಲಿ ಪ್ರಮುಖವಾದದ್ದಂತ ಹೇಳ್ಯಾರ. ಇದರ ಪ್ರಯೋಜನ ಏನಪ್ಪಾ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಗಾಳಿಯನ್ನು ಶುದ್ಧೀಕರಿಸೋದ್ರ ಜೊತೆಗೆ ಮಾನವನ ಆಯಸ್ಸನ್ನು ವೃದ್ಧಿಸುವಲ್ಲಿ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡ್ತದ.
2: ವಿಟಮಿನ್ ಸಿ ಅತ್ಯಂತ ಹೆಚ್ಚಿಗೆ ಇರುವಂತಹ ಹಣ್ಣು ನೆಲ್ಲಿಕಾಯಿ, ಪ್ಯಾರ್ಲ್ ಹಣ್ಣು ಇಂಥ ಹಣ್ಣೊಳಗಿರ್ತದ. ಆಮೇಲೆ ನಮ್ಮ ಧಾರವಾಡ ಸುತ್ತಮುತ್ತ ಪ್ಯಾರ್ಲ್ ಗಿಡ ಬೆಳೆಯೋದು ಬಹಳ ಕಠಿಣ ಅಲ್ಲ. ಪ್ಯಾರ್ಲ್ ಗಿಡ ನಮ್ಮ ವಾತಾವರಣಕ್ಕೆ ಬಹಳ ಚಂದ ಬೆಳೀತದ. ಆ ಪ್ಯಾರ್ಲ್ ಹಣ್ಣೊಳಗ ಒಂದು ಸಣ್ಣ ಹಣ್ಣು ತಿಂದ್ರೆ ಇಡೀ ದಿವಸದ ವಿಟಮಿನ್ ಸಿ ನಮಗ ಸಿಗ್ತದೆ. ಅದ್ರ ಎಲೆಯೊಳಗೂ ಬಹಳಷ್ಟು ಔಷಧೀಯ ಗುಣಗಳು ಇರ್ತಾವ.

0: ಅಂತ ಹೇಳ್ತಾರೆ. ಈ ರೀತಿ ಸಣ್ಣ ಪುಟ್ಟ ಗಿಡಗಳನ್ನ ಹಚ್ಕೋಬೇಕು. ತೀರಾ ಜಾಗ ಇಲ್ಲ ಅಂತ ಹೇಳಿದ್ರೆ ಇತ್ತಿತ್ತಲಾಗ ಮೈಕ್ರೋ ಗ್ರೀನ್ಸ್ ಅಂತ ಬೆಳೀತಾರೆ. ಇದು ಸಣ್ಣ ವೇಸ್ಟ್ ಆಗಿರುವಂತಹ ಮನೆಯಂದ ಪ್ಲಾಸ್ಟಿಕ್ ಡಬ್ಬಿ ಬುಟ್ಟಿ ಅಂತದ್ರೊಳಗ ಸ್ವಲ್ಪ ಮಣ್ಣು ಹಾಕಿ ಈ ಸಾಸ್ವಿ ಬೀಜ ಈ ತರದ ಮನೆಯೊಳಗೆ ಏನ್ ಕಾಳುಗಳಿರ್ತಾವಲ್ಲ, ಹೆಸರುಗಿನ ಕಾಳು, ಮಡಕಿ ಕಾಳು, ಮತ್ತ ಏನೆಲ್ಲ ಕಾಳು ಇರ್ತಾವಲ್ಲ ಅವನ್ನ ಬೆಳೆದು ಅವು 8-10 ದಿನಕ್ಕೆ ಮೊಳಕೆ ಬಿಟ್ಟು 2-3 ಎಲಿ ಬರ್ತಾವ ಸಣ್ಣಕ್ಕ, ಅವನ್ನ ಕಟ್ ಮಾಡಿ ಸ್ವಚ್ಛಕ್ಕೆ ತೊಳೆದು ಪಲ್ಯದ ಜೊತೆ ಸಲಾಡ್ ಹಂಗ ತಿನ್ನೋದ್ರಿಂದ ಎಷ್ಟು ಆರೋಗ್ಯ ವೃದ್ಧಿ ಆಗ್ತದಂತ ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮ ಪ್ರಕೃತಿಗೆ ಯಾವ್ದು ಹೊಂತದ ಅಂತ ಹೇಳಿ ಸ್ವಲ್ಪ ಮಾಹಿತಿ ಪಡ್ಕೊಂಡು ತಿಳ್ಕೊಂಡು ಈ ಮೈಕ್ರೋ ಗ್ರೀನ್ಸ್ ಗಳನ್ನ ಹೆಂಗ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಬಹಳ ಚಲೋ. ಮಗಳು ಬರ್ಗರ್ ಅಂತ ತಿಂತಿರ್ತಾಳ, ಅವಾಗ ನಾ ಏನ್ ಮಾಡ್ತೀನಿ, ಮನೆಯೊಳಗ ಸಾಸ್ವಿ ಕಾಳು ತಗೊಂಡು ಆ ಸಾಸ್ವಿ ಕಾಳನ್ನ ಸ್ವಲ್ಪ ಮಣ್ಣು ತಗೊಂಡ್ ಬಂದು ಮಣ್ಣ ಇಲ್ದ ಹೋದ್ರನ್ಕಿ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮ್ಯಾಲ ನೀರ್ ಹಾಕಿ ಒಂದ್ ಸಣ್ಣ ಮಶ್ರೂಮು ಈ ತರದ ಏನು ಪ್ಯಾಕೆಟ್ ತರ್ತೀವಲ್ಲ ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬಿ ಬರ್ತದ ಅದ್ರೊಳಗ್ ಟಿಶ್ಯೂ ಪೇಪರ್ ಹಾಕಿ ಅದ್ರೊಳಗ್ ಈ ಸಾಸ್ವಿ ಬೀಜ ಹಾಕಿಬಿಟ್ರೆ ಒಂದು 8-10 ದಿನದಾಗ ಇವು ಸಸಿ ಮೈಕ್ರೋ ಗ್ರೀನ್ ಬರ್ತಾವ. ನಾ ಅವುಗನ್ನೆಲ್ಲ ಕಟ್ ಮಾಡಿ ಸ್ವಚ್ಛಕ್ ತೊಳೆದು ಹಾಕೊಡ್ತೀನಿ ನೋಡುವ ರಾಖಿ.
1: ಇದು ಐಡಿಯಾ ಚಲೋ ಐತ್ ನೋಡ ಮಾಲಕ್ಕ.
2: ಅಲ್ಲ ರಾಖಿ, ಇನ್ನೊಂದ್ ಏನ್ ಗೊತ್ತಾನ, ಇವು ಬೇವು ಅತ್ಯುತ್ತಮ ಬ್ಯಾಕ್ಟೀರಿಯಾ ನಿವಾರಕವಾಗಿ ಕೆಲಸ ಮಾಡ್ತಾವ. ಯಾರಿಗಾರ ಈಗ ನೀನು ಹಿಂದೆಲ್ಲ ನೋಡಿರ್ಬೇಕು, ಈಗ ನಮ್ಮ ಮನ್ಯಾಗ ಏನಾರ ಸ್ಕಿನ್ ಪ್ರಾಬ್ಲಮ್ ಆದ್ರೆ ಬೇವಿನ ಎಲೆ ತೊಟ್ಟನ ಅದನ್ನ ಅರ್ದು ಮಾಡ್ತಾವಲ್ಲ, ಆ ಒಂದು ಗುಣ ಹೊಂದ್ಯದ. ಆಮೇಗ ಇದು ಸಾಕಷ್ಟು ಆಮ್ಲಜನಕದ ಆಗ್ರಹ ಆಗ್ಯದ. ಇದರಲ್ಲಿ ಕಲುಷಿತ ವಾತಾವರಣವನ್ನ ಈ ಪಂಚವಟಿ ಅಂತಂದ್ ಏನು ಮಾಡ್ಯಾರಲ್ಲ, ಇಲ್ಲಿ ಆಕ್ಸಿಜನ್ ಫ್ಯಾಕ್ಟರಿ ಅಂತ ಇದು ಕೆಲಸ ಮಾಡಕತ್ತ. ಅದಕ್ಕೆ ಇವು 5 ಗಿಡಗಳನ್ನ ನಮ್ಮ ಯುವ ರೈತರಾಗಿರ್ಬೋದು, ಹೊಲದ ಬದಿನಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ಜಾಗ ಐತಿ, ಈ ತರದ 5 ಗಿಡಗಳನ್ನ ನಾವು ಹಚ್ಕೋತ ಹೋದ್ರೆ ಪರಿಸರ ಶುದ್ಧವಾಗ್ತದೆ, ಮಾಲಿನ್ಯ ನಿವಾರಣೆ ಆಗ್ತದೆ.
1: ಕುಮಾರಣ್ಣ, ನೀನ್ ಹೆಂಗಿದ್ರು ಪರಿಸರದ ಬಗ್ಗೆ ಮಾತಾಡ್ಲಿಕ್ಕೆ ಅಂದಾಗ ನಾವು ಒಬ್ಬರು ನೆನೆಸ್ಕೊಳ್ಳಾರ್ದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿರ್ಬೇಕು ನೀನ ಯೋಚನೆ ಮಾಡು, ನಮ್ಮ ಸಾಲ ತಿಮ್ಮಕ್ಕ. ಇವರು ತಮ್ಮ ಜೀವನದೊಳಗ 8,000 ಹೆಚ್ಚು ಅಧಿಕ ಮರಗಳನ್ನ ನೆಟ್ರು ನೋಡು ನೋಡು. ಇಲ್ಲೇ ಬಂದಿದ್ದೇನ್ ಹೇಳು, ಅವ್ರಿಗೆ ಆಸಕ್ತಿ ಹೌದಿಲ್ಲೋ, ಅವ್ರ ಆಸಕ್ತಿ ಮತ್ತ ಅದನ್ನ ಮಾಡ್ಲೇಬೇಕನ್ನೋ ಒಂದು ಛಲ ಇದು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಸಹಿತಕ್ಕ ಅವರು ಪ್ರಸಿದ್ಧಿಯನ್ನ ಪಡಿಲಿಕ್ಕೆ ಇಡೀ ಜೀವನಾನ ಈ ಸಾಧನೆ ಮಾಡೋದ್ರೊಳಗನ ಅವ್ರು ಕಳೆದ್ ಬಿಟ್ರು. ಮತ್ತ ಅವರು ಒಂದು ಈ ಶ್ರಮದಿಂದ ಈಗ ತುಮಕೂರು ಜಿಲ್ಲೆ ಒಳಗ ಎಷ್ಟು ವಾತಾವರಣ ಚಲೋ ಐತಂದ್ರ ಆ ಇಡೀ ಏರಿಯಾ ಅವ್ರೇನ್ ಮರ ಹಚ್ಚಾರಲ್ಲ ಅಲ್ಲಿರೋ ಇಡೀ ಪರಿಸರ ಈಗ ನಮಗ ಎಷ್ಟೋ ತರದಿಂತ ಇಡೀ ಕರ್ನಾಟಕಕ್ಕ ಒಂದ್ ರೀತಿಲಿ ಅನುಕೂಲ ಆಗೈತಿ. ಜಾಸ್ತಿ ಆಮ್ಲಜನಕ ಅಲ್ಲಿ ವಾತಾವರಣಕ್ಕ ಸಿಗ್ಲಿಕ್ಕತ್ತೈತಿ.
2: ಅಲ್ಲ ಮತ್ತ ಇನ್ನೊಂದು, ಈ ನಮ್ಮ ಸಾಲಮರದ ತಿಮ್ಮಕ್ಕ ಏನದಾರಲ್ಲ, ಇವ್ರ ಬಗ್ಗೆ ಹೇಳೋದಾದ್ರ ಇವರು ಸಾಧಾರಣ ಬಡ ಕುಟುಂಬದಿಂದ ಬಂದಂತವ್ರು, ಮತ್ತೆ ಇವರಲ್ಲಿ ಯಾವುದೇ ಒಂದು ಔಪಚಾರಿಕ ಶಿಕ್ಷಣ ಇರಲಿಲ್ಲ ಇವ್ರ ಹತ್ರ. ಆದ್ರೆ ಇವರು ಪರಿಸರದ ಮಹತ್ವವನ್ನ ಅರಿತು ಜಗತ್ತಿಗೆ ಅದನ್ನ ಎಲ್ರಿಗೂ ಹೇಳ್ಕೊಟ್ರು. ಜಗತ್ತಲ್ಲಿ ನಾವು ಯಾವ ತರ ಪರಿಸರವನ್ನು ಉಳಿಸಬಹುದು, ಯಾವ ತರ ಅದನ್ನ ಬೆಳೆಸಬಹುದು, ತಮ್ಮ ಮಕ್ಕಳಂತನ ಗಿಡಗಳನ್ನ ಪೋಷಣೆ ಪಾಲನೆ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡಿ ಇವತ್ತು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾವುದೇ ಈ ಪ್ರಶಸ್ತಿಗಳು ಬರ್ತವು ಅದು ಬರುತ್ತ ಇದು ಬರುತ್ತೆ ಆಸೆ ಪಟ್ಟವರಲ್ಲ, ಅವು ತಾನಾಗೆ ಅರಿಸಿ ಬಂದವರು.
1: ಹೌದೌದು, ಅವ್ರೇನೋ ಸಹಜಕ್ಕದನ್ನ ತಮ್ಮದೊಂದು ಹವ್ಯಾಸ ಮಾಡ್ಕೊಂಡಿದ್ದನ್ನ ದೊಡ್ಡ ಪ್ರಮಾಣದೊಳಗೆ ಬೆಳೀತಾ ಬಂತು. ಮತ್ತೆ ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅನ್ನ ಸಹಿತಕ್ಕೆ ಕೊಡ್ತು.
2: ಪದ್ಮಶ್ರೀ ಪ್ರಶಸ್ತಿ ಸಿಗ್ತಾ ಅವ್ರಿಗೆ, ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಿಕ್ಕೈತಿ.
0: ಆಮೇಲೆ ಅವರು ಮಾಡಿದ್ದು ಬಹಳಷ್ಟು ಮುಗ್ಧತೆ ಮತ್ತು ಪ್ರೀತಿಯಿಂದ ಮಾಡಿದ್ದು, ಅವ್ರಿಗೆ ಬಹಳಷ್ಟು ಇದರಿಂದ ಪ್ರಶಸ್ತಿ ನನಗೆ ಸಿಗ್ತದ, ಹೆಸರು ಬರ್ತದ ಅನ್ನೋದು ಗೊತ್ತಿರಲಿಲ್ಲ. ಮಕ್ಕಳಿಲ್ಲದಂತ ಅವರು ಗಿಡಗಳನ್ನೇ ತಮ್ಮ ಮಕ್ಕಳು ಅಂತ ಹೇಳಿ ಬಹಳ ಪ್ರೀತಿಯಿಂದ

0: ಆಮೇಲೆ ರಾಖಿ, ನಾವು ಗಿಡ ಮರ ಎಲ್ಲ ಸಂರಕ್ಷಣೆ ಮಾಡ್ತೀವಿ, ನಮ್ಮ ಪರಿಸರ ಚಲೋ ಇರಬೇಕು ಅಂತ ಹೇಳಿದಾಗ ಕೆಲವು ವಿಷಯ ಅದಾವ ನೋಡು. ನಾವು ಬಹಳಷ್ಟು ಸರಿ ಗೊತ್ತಿಲ್ದಂಗ ಪ್ಲಾಸ್ಟಿಕ್ ಅತಿಯಾಗಿ ಬಳಸ್ತೀವಿ. ಎಲ್ಲೋ ಹೋದ್ರು ಈಗ ಪ್ಯಾಟಿಗೆ ಹೋಗಬೇಕಾದ್ರೆ ನಾವು ಚೀಲ ತಗೊಂಡು ಹೋಗಿರಂಗಿಲ್ಲ.
1: ಹೌದು,
0: ಏನ್ ಅನ್ಕೊಂಡ್ಬಿಡ್ತೀವಿ, ಪ್ಲಾಸ್ಟಿಕ್ ಚೀಲದಾಗ ಎಲ್ಲಾ ಸಾಮಾನ್ ತರ್ತೀವಿ. ಎಲ್ಲಾ ಸಾಮಾನ್ ತಂದು ಅವನ್ನ ಎಲ್ಲಿ ಬೇಕಲ್ಲೇ ಒಗದ್ ಬಿಟ್ರೆ ಈ ಪ್ರಾಣಿಗಳು ಹೊಟ್ಟಿಗೆ ಅವು ಹೋದ್ ಬಿಟ್ರೆ ಅದು ಅವು ತಿಂದು ಒದ್ದಾಡಿ ಅವು ಸಾವಿಗೂ ಈಡಾಗಬಹುದು ಕೆಲವು ಸರಿ. ಮತ್ ಅದಷ್ಟ ಅಲ್ಲ, ಈ ಒಂದು ಪ್ಲಾಸ್ಟಿಕ್ ಸಣ್ಣ ಚೀಲ ಅದು ವಾತಾವರಣದಾಗ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು. ನಾವ ತರಕಾರಿಗೆ ಕಿರಾಣಿ ಅಂಗಡಿಗೆ ನಮ್ದ ಬಟ್ಟಿ ಚೀಲ ಒಯ್ದು ಬಹಳ ಚಲೋ ಅಲ್ಲಂತೀಯ ರಾಖಿ.
1: ಅದು ಚಲೋ
0: ರಾಖಿ, ನೀನು ನಾನು ಸಣ್ಣವರಿದ್ದಾಗ ನಾವು ಒಟ್ಟ ಊರಿಗೆ ಚಿರತಿ ಬಂತು, ಯಾರ್ದೋ ಮೇಲೆ
1: ದಾಳಿ
0: ಮಾಡ್ತು, ಆನಿ ಬಂತು
1: ಕೇಳ್ತಿರ್ಲಿಲ್ಲ. ಹೌದು,
0: ಈಗ ಯಾಕೆ ಬರಾಕತ್ತಾವು ಅಂತ ಹೇಳಿದ್ರ ಕಾಡು ಅವುಗಳ ವಾಸಸ್ಥಾನ. ಈ ಮನುಷ್ಯ ಹೋಗಿ ಆ ಕಾಡಿನೊಳಗಿನ ಮರಗಳನ್ನ ಕಡಿದು ಅವುಗಳ ಮನಿ ಕಿತ್ಕೊಂಡ್ ಬಿಟ್ಟಾಗ ಅವಕ್ಕೆ ಆಹಾರ ಕಡಿಮೆ ಆದಾಗ ಈ ಮನುಷ್ಯರಿದ್ದ ಜಗಕ್ ಬಂದ್ಬಿಡ್ತಾವ.
1: ಅದೇ ಆಮೇಲೆ ಮಲಕ ಇತ್ತಿತ್ತಲಾಗಿನ ಈಗಿನ ಒಂದು ಜಗತ್ತಿನ ಯೋಚನೆಯನ್ನ ನೋಡಿದ್ರ ಏನಾಗ್ಬಿಟ್ಟೈತಿ, ಅವರು ಬಹಳ ಜನ ನೋಡ್ತೇವಲ್ಲ ಯಾರು ಪರಿಸರದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ತಮ್ಮ ದಿನಚರಿ ತಮ್ಮ ಒಂದು ಹಣ ಗಳಿಕೆ ಬಗ್ಗೆನೆ ವಿಚಾರ ಮಾಡ್ತಾರ ಹೊರತು ನಾಳೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಪ್ರಕೃತಿ ಇಲ್ದನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯನೇ ಯಾರಿಗೂ ಅರ್ಥನೆ ಆಗ್ವಲ್ತೋ ಅಥವಾ ಅರ್ಥ ಆದ್ರೂ ಇನ್ನೊಬ್ರು ಮಾಡ್ತಾರ ಬಿಡೋ ಅಂತೇಳಿ ಬಿಟ್ಟು ಬಿಡ್ತಾರೋ ಇದು ತಿಳಿಲಾರದ ವಿಷಯ ಆಗ್ಬಿಟ್ಟೈತಿ. ಅದ್ ಹಂಗಲ್ಲ, ಅದನ್ನ ನಾವೇ ಸ್ವಂತ ನಮ್ಮ ವೈಯಕ್ತಿಕ ಅಂತನ ತಗೊಂಡು ನೀವ್ ಹೆಂಗ್ ಈಗ ಮಕ್ಕಳಿಗೆ ಆಸ್ತಿ ಮಾಡಿಡಾತಿರಲ್ಲ, ಪ್ರಕೃತಿನೇ ಆಸ್ತಿ. ಖರೆ ನಿಜ ಹೇಳ್ಬೇಕಂದ್ರ ಪ್ರಕೃತಿ ಒಳಗೂ ಒಂದ್ ಪಾಲು ನಿಮ್ ಶ್ರಮನ ಹಾಕ್ರಿ, ನೀವು ಅಲ್ಲಿನೂ ಒಂದ್ ಮರ ನಟ್ಟ ಆ ಆಸ್ತಿನ ನಿಮ್ ಮಕ್ಳಿಗೆ ಬಿಡ್ರಿ ಅಂತನ್ನ. ಆಮೇಲೆ ಮುಂದ್ ಈಗ

0: ನೋಡ್ರಿ, ಇಷ್ಟು ಬಿಸಿಲಿನ ತಾಪ ಹೆಚ್ಚಿಗೆ ಆಗೈತಂದ್ರ ಇದು ಪರಿಸರ ನಾಶ ಆಗಿರೋದೇ ಪ್ರಮಾಣ. ಇಷ್ಟು ಬಿಸಿಲು ಈ ಸಲ ಜಾಸ್ತಿ ಆಗಿರೋದಕ್ಕ. ಹಂಗಾಗಿ ನಾವು ಆದಷ್ಟು ಈಗೂ ಟೈಮ್ ಐತಿ, ನಾವು ಈಗಲಾದ್ರೂ ಪರಿಸರಕ್ಕೆ ಜಾಸ್ತಿ ಒತ್ತು ಕೊಡಬೇಕು, ಮತ್ತೆ ಪರಿಸರ ಬೆಳೆಸಲಿಕ್ಕೆ ನಾವು ಜಾಸ್ತಿ ಶ್ರಮ ಹಾಕಬೇಕು ಅಂತೇನೆ ನಾನು.
1: ಆಮೇಲೆ ಇವೆಲ್ಲ ಬಹಳ ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣದೊಳಗ ನಾವು ಬಹಳಷ್ಟು ಪರಿಸರ ಉಳಿಸೋದ್ರೊಳಗ ನಮ್ಮ ಕೊಡುಗೆ ಕೊಡಬಹುದು.
0: ಅದೇ
1: ರಾಕಿ, 4 ಮಂದಿ ಒಂದ ಕಚೇರಿ ಒಳಗ್ ಕೆಲಸ ಮಾಡ್ತಾರ ಅಂತ ತಿಳ್ಕೊ. 4 ಜನ 4 ಕಾರು 4 ಗಾಡಿ ತಗೊಂಡು ಹೋಗೋಕ್ಕಿಂತ ಈ ಕಾರ್ ಪೂಲಿಂಗ್ ಅಂತ ಹೇಳ್ತಾರೆ. ಒಂದ್ ಕಾರ್ನೊಳಗ 4 ಜನ ಆರಾಮ್ ಕುತ್ಕೋಬಹುದು ಒಬ್ಬರ ಕಾರ್ ಹೊಡೆದ್ರೆ. ಆಮೇಲೆ 4 ಜನ ಕುತ್ಕೊಂಡ್ರ ನಾವು ಟ್ರಾಫಿಕ್ ಅಲ್ಲಿ ಕಡಿಮೆ ಆಯ್ತು, ಇಂಧನ ಉಳಿತಾಯ ಆಯ್ತು, ದುಡ್ಡು ಉಳಿತು, ಆಮೇಲೆ ಪರಿಸರ ರಕ್ಷಣೆ ಆಯ್ತು,
0: ಆಮೇಲೆ ಸಾಮಾಜಿಕವಾಗಿ ಒಂದು ಸ್ನೇಹನು ಬೆಳಿತೈತಿ,
1: ಆಮೇಲೆ
0: ಅವಶ್ಯಕತೆನು ಬಹಳ ಅದ ಈಗಿನ ಕಾಲಕ್ಕೆ.
2: ಅಲ್ಲ, ಕರೆಕ್ಟ್ ನೀವು ಹೇಳೋದು 100 ಕ್ಕೆ 100 ಸತ್ಯದ. ನಾ ಏನ್ ಹೇಳದಂದ್ರೆ, ನಿಮ್ಮಲ್ಲೇ ಈ ಮನೋಭಾವನೆ ಬರ್ಬೇಕಂದ್ರೆ ಒಂದ್ ಸ್ವಲ್ಪ ನಾವು ಆರ್ಥಿಕವಾಗಿನೂ ಅಲ್ಲಿ ನಾವು ಎಲ್ಲರೂ ಸಮ ಅಂತ ಬರ್ಬೇಕು. ಈಗ ನಾವು ಒಬ್ಬರದ ಕಾರ್ ಐತಿ, ಈಗ ಮಾಲನ್ ಕಾರ್ ಐತಿ ಅಂದ ತಕ್ಷಣ ನಾವು ಮಾಲನ್ ಕಾರ್ ಒಳಗ ಹತ್ಕೊಂಡು ಹೋಗ್ತವಿ, ನಮ್ನ ಕುಂದರ್ಸ್ಕೊಂಡು ಹೋಗ್ತಾಳ ಇಲ್ಲ ಅಂತಲ್ಲ. ಆದ್ರೆ ನಾವು ಹೋಗ ಬರಂತ ಖರ್ಚು ವೆಚ್ಚ ಏನಿರ್ತೈತಲ್ಲ, ಪೆಟ್ರೋಲ್ ಅನ್ನ ನಾವು ಶೇರಿಂಗ್
0: ಮಾಡ್ಕೋಬೇಕು.
2: ಅವಾಗ ಏನಾಕತಿ, ಅವ್ರಿಗೂ ಬರ್ಡನ್ ಆಗಲ್ಲ, ಮತ್ತ್ ನಮ್ ಕೆಲ್ಸನು ಸುಸೂತ್ರವಾಗಿ ಹೋಗಿ ಬರ್ತವೆ. ನಾವ ತಲೆಗೆ ಒಬ್ಬೊಬ್ಬರು ಒಂದೊಂದು ಕಾರ್ ಹೋಗಿದ್ರೆ ಏನಾಕತಿ, ಪೆಟ್ರೋಲ್ನು ಹಾಳು, ಪರಿಸರನು ಹಾಳು, ಟ್ರಾಫಿಕ್ನು ಜಾಮಾತು, ಎಲ್ಲವೂ ಈ ತರದ ತೊಂದರೆಗಳಿಂದ ತಪ್ಪಿಸ್ಬೋದು. ಈಗ ಒಂದು 15-20 ಕಿಲೋಮೀಟರ್ ದೂರ ಐತಪ್ಪ ಅಂದ್ರೆ ನಾವು ಈ ಒಂದ್ ಕಾರ್ನಾಗ ಆರಾಮಾಗಿ ಅಡ್ಡಾಡ್ಕೊಂಡು ಬರ್ಬೋದು, ಪೆಟ್ರೋಲ್ ಶೇರ್ ಮಾಡ್ಕೊಂಡು.
0: ಅಲ್ಲ ಕುಮಾರ,
1: ಈಗ ಒಂದ್ ದಿನ ರಾಕಿ ಕಾರ್ ತಗೊಂಡ್ರೆ ಒಂದ್ ದಿನ ಕುಮಾರನ್ ಕಾರ್,
0: ಅಲ್ಲ
1: ಒಂದ್ ದಿನ ಬೇರೆದವ್ರ ಗಾಡಿ, ಈ ತರ ಮಾಡ್ಕೋಬಹುದು.
0: ಕುಮಾರನ್ ಕಾರ್ನಾಗ ಇಬ್ರು ಕೂಡ ಬಂದಿರೇ ಮತ್ತೀಗ ಈಗ ಆತು ಗಿಡ ತೆಗಿಯವನು ಡಿಕ್ಕಿ ಒಳಗಿಂತ್ರ, ಮತ್ ಸಂಜಿನೂ ಆಗಾಗ ಬಂದಿನ ಲಘು ಲಘು ಗಿಡ ಹಚ್ಚಿ ಮಾಲಕ್ಕ ಡಿನ್ನರ್ ಟೈಮಿಗೆ ಏನಾರ ಅಡಿಗೆ ಮಾಡೋಣ ಮತ್ತಿವತ್ತ.
1: ಹೌದಲ್ಲ,
0: ಗಿಡ ಹಚ್ಚು ಸಂಭ್ರಮದಾಗ ನಮ್ ಹೊಟ್ಟಿಗೆ
1: ಊಟ ಮರೆಯೋಂಗಿಲ್ಲ,
0: ಊಟ ಮರೆಯೋಂಗಿಲ್ಲ. ಆದ್ರೂ ನಾನು ರಾಗಿ ಗಂಜಿ ಮಾಡಿಟ್ಟೇನಿ, ನಾನು ಮಾಲಕ್ಕ ಸೇರಿ ಲಘು ಲಘು ಏನಾರ ಅಡಿಗೆ ಮಾಡ್ತೇವೆ ಕುಮಾರಣ್ಣ. ನೀ ಗಿಡ ಹಚ್ಚಿ ಒಂಚೂರು ಇದಕ್ಕ ಗುಂಡಿ ಒಳಗ್ ಮಣ್ಣು ಹಾಕಿ
2: ಬಂದ್ಬಿಡ.
1: ಆಮೇಲೆ ನಿಂದು ಪಾಲಕ್ ಸೊಪ್ಪು ಬೆಳೆದೈತಲ್ಲ, ಅದ ಪಾಲಕ್ ಸೊಪ್ಪು ಕಿತ್ತು ಪಲ್ಯ ಮಾಡೋಣ
0: ಅಂತ ಮಾಡೋಣ. ನಡಿ ಮಾಲಕ್ಕ, ನೀ ಹಂಗಾರ ಹರ್ಕೊಂಬ ಅದನ್ನ ಪಾಲಕ್ ಸೊಪ್ಪು ಕಿತ್ಕೊಂಬ, ನಾನು ಸ್ವಲ್ಪ ಅಡಿಗೆ ಮನ್ಯಾಗ ಹೋಗಿ ಏನಾರ ಅಣಿ ಹಾಕ್ತೇನಿ ನಡ್ರಿ. ಹಂಗಾರ
1: ಡಿನ್ನರ್ ಟೈಮ್
3: ಸಾಲು ಮಹದೇಣಿ ಹೋಳಿಗೆಗಳು ಭಲೆ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

ಆಕಾಶವಾಣಿ ಧಾರವಾಡ. ಈಗ ಕಾರ್ಯಕ್ರಮ ಜನಪದ ವೈವಿಧ್ಯ. ಆರಂಭದಲ್ಲಿ ಬಿಜಾಪುರ ತಾಲೂಕು ಬಬ್ಬಲೇಶ್ವರದ ಬಂಗಾರವ್ವ ರಾಮಚಂದ್ರಪ್ಪ ಶಾಹಿರಾಗು ಸಂಗಡಿಗರಿಂದ ಗೀಗೀ ಪದ.

ಬಿಜಾಪುರ ತಾಲೂಕು ಬಬಲೇಶ್ವರದ ಬಂಗಾರವ್ವ ರಾಮಚಂದ್ರಪ್ಪ ಶಾಹಿರ್ ಮತ್ತು ಸಂಗಡಿಗರಿಂದ ಗೀಗೆ ಪದ ಕೇಳಿದಿರಿ. ಇನ್ನು ಮುಂದೆ ಧಾರವಾಡ ತಾಲೂಕು ಮನಗುಂಡಿಯ ಸೋಮನಿಂಗಪ್ಪ ಬಸಪ್ಪ ಗುಂಡಗೋವಿ ಮತ್ತು ಸಂಗಡಿಗರಿಂದ ಕರಡಿ ಮಜಲು.

ಧಾರವಾಡ ತಾಲೂಕು ಮನಗುಂಡಿಯ ಸೋಮನಿಂಗಪ್ಪ ಬಸಪ್ಪ ಗುಂಡಗೋವಿ ಮತ್ತು ತಂಡದವರಿಂದ ಕರಡಿ ಮಜಲು ಕೇಳಿದಿರಿ. ಇನ್ನು ಮುಂದೆ ಬೈಲಹೊಂಗಲ ತಾಲೂಕು ಬೈಲೂರಿನ ಬಸಲಿಂಗಯ್ಯ ಹಿರೇಮಠ್ ಮತ್ತು ತಂಡದವರಿಂದ ತತ್ವಪದ.

ಬೈಲಹೊಂಗಲ ತಾಲೂಕು ಬೈಲೂರಿನ ಬಸಲಿಂಗಯ್ಯ ಹಿರೇಮಠ ಮತ್ತು ತಂಡದವರಿಂದ ತತ್ವ ಪದ ಕೇಳಿದಿರಿ. ಇನ್ನು ಮುಂದೆ ಗುಡೂರಿನ ರಾಮಚಂದ್ರ ಕೃಷ್ಣಪ್ಪ ಗೊಂದಳಿ ಮತ್ತು ತಂಡದವರಿಂದ ಗೊಂದಲಿಗರ ಪದ.

ಗುಡೂರಿನ ಕೃಷ್ಣಪ್ಪ ರಾಮಚಂದ್ರಪ್ಪ ಕೃಷ್ಣಪ್ಪ ಗೊಂದಳಿ ಮತ್ತು ಸಂಗಡಿಗರಿಂದ ಗೊಂದಲಿಗರ ಪದ ಕೇಳಿದಿರಿ. ಇನ್ನು ಮುಂದೆ ಮಂಟೂರಿನ ರೇವಪ್ಪ ಕಡಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಕಣಿವಾದನ

ಮಂಟೂರಿನ ರೇವಪ್ಪ ಕಾಡಪ್ಪ ಬಡಿಗೇರ್ ಮತ್ತು ತಂಡದವರಿಂದ ಕಣಿವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ದಿನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

0: Good morning, this is testing from Talk Studio. Announcer mic 1 testing. Now the time is 5 hours 26 minutes and seconds 14, 15, 16, 17. This is announcer mic 2 testing.
1: ನಮಸ್ಕಾರ ಡಾಕ್ಟರ್ ದಾಕ್ಷಾಯಿಣಿಯವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ದಾಕ್ಷಾಯಿಣಿಯವರು, ತಾವು ವೃತ್ತಿಯಿಂದ ವೈದ್ಯ, ಆದರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ. ಇದು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಅಂದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು.